ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ಇನ್ನು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ, ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಸೋಲಿಸುವಂತಹ ಸಾಮರ್ಥ್ಯವಿದೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 13 ಮೇ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಕೆಎಲ್ಇ ಔಷಧಿ ಜ್ಞಾನ ಸರಣಿ.

ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು, ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆಯವರೆಗೆ ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, ಒಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೆ ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, ಎರಡು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, ಎರಡು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಭಾಷಾ ಸಂಗಮ ಕಾರ್ಯಕ್ರಮ, ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೆ ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, ಎಂಟು ಗಂಟೆಯಿಂದ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮವನ್ನ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ಕೃಷ್ಣನಿಗೆ.

ಶ್ರೀಷ್ಟ ಕೃಷ್ಣ ಭಗವಂತವ ಸುಪ್ರಭಾತಂ ಶ್ರೀರೌಪ್ಯ ಪೀಠಪುರ ಭೂಷಣ ಲಿಂಗ ಮಧ್ಯೆ ವ್ಯಕ್ತೋಸ್ಯನಂತ ಶಯನ ಹಾಕಿಲ ಪದ್ಮನಾಭ ಶ್ರೀಚಂದ್ರ ಮೌಳಿರಿನುತಾನತ ಪಾದ ಕಂಜ ಉತ್ತಿಷ್ಟ ಕೃಷ್ಣ ಭಗವಂತವ ಸುಪ್ರಭಾತಂ ಕಾಲೀಯ ಮರ್ದನ ಸುವಿಟ್ಟಲ ಸೂಕರಾಸ್ಯ ಶ್ರೀನಾರಸಿಂಹರಘುಪುಂಗವ ಮೂರ್ತಿಭಿಸ್ವಂ ಮಧ್ವಾಚಿತೋಷ್ಟಮಠಗೋಸಿ ವರಾಷ್ಟಮೂರ್ತಿ ಉತ್ತಿಷ್ಟ ಕೃಷ್ಣ ಭಗವನ್.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಮುರವೈರಿ ಕೃಷ್ಣನ ಪುರಜನರೆಲ್ಲರೂ ಪರಿಪರಿ ಪೂಜೆಯ ಮಾಡುತ್ತಿರೇ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮನೋಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಹರೇ ಹರೇ ಕೃಷ್ಣ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮನೋಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಕೃಷ್ಣನಿಗೆ ಆರತಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ನಿನ್ನ ನಂಬಿದೆ ರಂಗನಾಥನೇ ಒಡಗಲ್ಲಿನ ಸ್ವಾಮಿ ವರದನೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವನಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ರಂಗ ಶ್ರೀರಂಗ ಶ್ರಿತಜನ ಪೋಷಣೆ ಶ್ರೀಪತಿ ಸೋದರನೇ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಒಂದಿ ಪೆನ್ನಿನಗೆ ಶ್ರೀರಂಗನಾಥ ಕ್ಷೀರಾಭಿಷಯನೇ ಶ್ರೀ

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಶಿಕಾಂತ್ ಚುನಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಚುನಮರಿ, ಬೆಳಗಾವಿಯಿಂದ. ಈ ದಿನದ ಚಿಂತನೆ ಆಂತರಿಕ ಶಾಂತಿ. ಇದು ಬೆಳಕಿರುವೆಡೆ ಪುಸ್ತಕದಿಂದ ಆಯ್ದುಕೊಂಡ ವಿಷಯ. ಈ ಪುಸ್ತಕವು ನಮ್ಮ ದೇಹ, ಮನಸ್ಸು ಮತ್ತು ಆತ್ಮಗಳ ಯೋಗಕ್ಷೇಮಕ್ಕೆ ಅತೀ ಮುಖ್ಯವಾದ ಸತ್ಯಗಳನ್ನು ಎತ್ತಿ ತೋರಿಸುವ ಅಪೂರ್ವ ಕೈಪಿಡಿ. ಇದು ಯೋಗಿಯ ಆತ್ಮಕಥೆಯ ಕರ್ತೃವಾದ ಪರಮಹಂಸ ಯೋಗಾನಂದರ ಬರಹಗಳು ಮತ್ತು ಉಪನ್ಯಾಸಗಳಿಂದ ಆಯ್ದು ಸಂಗ್ರಹಿಸಿದ ಪುಸ್ತಕವು ಜೀವನದ ಎಲ್ಲ ಅನುಭವಗಳನ್ನು ಆದರ್ಶ ಸ್ಥಿತಿಯಾದ ಶಾಂತ ಸ್ಥಿತಿಯಲ್ಲಿ ಸ್ವೀಕರಿಸಬೇಕು. ನರೋದ್ರೇಕ ಇದು ಶಾಂತ ಸ್ಥಿತಿಗೆ ವಿರುದ್ಧವಾದುದು. ಇಂದಿನ ದಿನಗಳಲ್ಲಿ ಇದು ಹರಡಿರುವ ರೀತಿ ಅದನ್ನು ಜಗಜಾಡ್ಯವನ್ನಾಗಿಸಿದೆ. ಅಸಾಮರಸ್ಯ ವಿಚಾರಗಳನ್ನು ಹೊಂದಿರುವವರು, ಅಂದರೆ ನಕಾರಾತ್ಮಕ ಚಿಂತನೆ ಮಾಡುವವರು ಸದಾ ಅಸಾಮರಸ್ಯವನ್ನೇ ಕಾಣುತ್ತಾರೆ. ಶಾಂತತೆಯು ನಿಮ್ಮೊಳಗಿರುವ ಭಗವಂತನ ಜೀವಂತ ಉಸಿರು. ನೀವು ಮಾಡುವ ಎಲ್ಲ ಕೆಲಸವನ್ನು ಶಾಂತತೆಯಿಂದ ಮಾಡಬೇಕು. ನಿಮ್ಮ ದೇಹ, ಮನಸ್ಸು ಮತ್ತು ಆತ್ಮಕ್ಕೆ ಇದು ಅತ್ಯುತ್ತಮ ಔಷಧಿ. ನಿಮ್ಮ ಅಂತರಂಗದಲ್ಲಿ ಮೌನದ ಗುಪ್ತ ಕೊಠಡಿಯನ್ನು ಕಾದಿರಿಸಿಕೊಂಡು ಅದರಲ್ಲಿ ದ್ವೇಷ, ಅಸೂಯೆ ಮತ್ತು ಪ್ರತಿಕಾರ ಭಾವನೆ ಪ್ರವೇಶಿಸದಂತೆ ನೋಡಿಕೊಳ್ಳಿ. ಆಗ ಈ ಶಾಂತಿ ಕುಟೀರದಲ್ಲಿ ಭಗವಂತನು ನಿಮ್ಮನ್ನು ಭೇಟಿ ಮಾಡುವನು. ನೀವು ಶಾಂತಿಯನ್ನು ಕೊಳ್ಳಲಾಗುವುದಿಲ್ಲ. ನಿಮ್ಮ ದೈನಂದಿನ ಧ್ಯಾನಾಭ್ಯಾಸದ ಸ್ಥಿರತೆಯಲ್ಲಿ ಅದನ್ನು ನಿಮಗೆ ಒಳಗೆ ಉತ್ಪಾದಿಸಿಕೊಳ್ಳಿ. ಸ್ವಾಭಾವಿಕವಾಗಿ ಸಮಾಧಾನದಿಂದ ಇರುವವರು ತಮ್ಮ ದೇಹ ಮತ್ತು ಮನಸ್ಸನ್ನು ಕೋಪ ಮತ್ತು ಭಯಗಳಿಂದ ವಿಷಪೂರಿತ ಮಾಡಿಕೊಳ್ಳುವುದಿಲ್ಲ. ಜೀವನವು ವಿಚಿತ್ರ, ಅನಿಶ್ಚಿತ ಹಾಗೂ ಎಲ್ಲ ವಿಧದ ಕಷ್ಟಗಳಿಂದ ತುಂಬಿರುವಂತೆ ಕಂಡು ಬಂದರೂ ನಾವು ಸದಾ ಭಗವಂತನ ದಿಗ್ದರ್ಶನದ ಹಾಗೂ ಪ್ರೇಮಪೂರ್ವಕ ರಕ್ಷಣೆಯಲ್ಲಿರುತ್ತೇವೆ. ನೀವು ಭಗವಂತನ ಮಗು ಎಂಬುದನ್ನು ಅರಿತುಕೊಂಡು ಏನೇ ಆದರೂ ಶಾಂತವಾಗಿರುತ್ತೇನೆ ಎಂದು ಮನಸ್ಸು ಗಟ್ಟಿ ಮಾಡಿಕೊಳ್ಳಿ. ಧ್ಯಾನದ ಮೂಲಕ ನಾವು ಸ್ಥಿರವಾದ, ಮೌನವಾದ ಆಂತರಿಕ ಶಾಂತಿಯನ್ನು ಅನುಭವಿಸಬಹುದು. ಇದು ಜೀವನದ ಎಲ್ಲ ರೀತಿಯ ಕಷ್ಟಕರದ ಚಟುವಟಿಕೆಗಳಲ್ಲಿ ಶಾಶ್ವತವಾಗಿ ಸಾಂತ್ವನಗೊಳಿಸುವಂತಹ ಹಿನ್ನೆಲೆಯಾಗುತ್ತದೆ. ಈ ಏಕ ಪ್ರಕಾರದ ಶಾಂತ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದೇ ಶಾಶ್ವತ ಸುಖ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀ ಶಶಿಕಾಂತ್ ಚುನಮರಿ.

ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತೆ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ 9ನೇ ಅಧ್ಯಾಯದಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ಶ್ರೀಕೃಷ್ಣ ವಿವರಿಸ್ತಾರೆ. ಹೇಗೆ ಭಗವಂತ ತನ್ನ ಭಕ್ತರನ್ನು ಪ್ರೀತಿಸ್ತಾರೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ತನ್ನ ಭಕ್ತ ಅವನಿಂದ ತಪ್ಪಾದರೂ ಕೂಡ, ಅವನು ಹೀನ ಕಾರ್ಯದಲ್ಲಿ ತೊಡಗಿದ್ರು ಕೂಡ ಅವನನ್ನು ಸಾಧು ಎಂದೇ ಪರಿಗಣಿಸಬೇಕು. ಯಾಕೆಂದರೆ ಭಕ್ತಿ ಮಾರ್ಗದಲ್ಲಿ ಅವನು ಬಂದಿದ್ದಾನೆ, ಆದ್ದರಿಂದ ಅವನು ಶೀಘ್ರದಲ್ಲೇ ಧರ್ಮಾತ್ಮನಾಗುತ್ತಾನೆ. ನನ್ನ ಭಕ್ತನು ಯಾವತ್ತೂ ನಾಶವಾಗುವುದಿಲ್ಲ, ನೀನಿದನ್ನು ಧೈರ್ಯವಾಗಿ ಘೋಷಿಸು ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾರೆ. ಸೊ ಅದಾದಮೇಲೆ ನಾನು ಅಂದರೆ ತಾರತಮ್ಯ ಮಾಡುವುದಿಲ್ಲ, ನನಗೆ ಎಲ್ಲರೂ ಸಮಾನರು, ಎಲ್ಲರನ್ನ ಒಂದೇ ಥರ ನಾನು ನೋಡ್ತೀನಿ, ಆದರೆ ನನ್ನ ಭಕ್ತನಾದವನ ಬಗ್ಗೆ ವಿಶೇಷ ಕಾಳಜಿಯನ್ನು ನಾನು ವಹಿಸ್ತೇನೆ ಅಂತ ಕೂಡ ಭಗವಂತ ಹೇಳ್ತಾರೆ. ಸೊ ಯಾರೇ ಆಗಲಿ ನನ್ನ ಭಕ್ತಿ ಸೇವೆಯನ್ನು ಮಾಡಿದವರು ಪರಮಗತಿಯನ್ನು ಪಡೆಯಬಲ್ಲರು. ಇಲ್ಲಿ ಯಾವುದೇ ಭೇದ ಭಾವವಿಲ್ಲ, ಯಾರು ಕೂಡ ನನ್ನ ಭಕ್ತಿಯನ್ನು ಮಾಡಬಹುದು, ಈ ಜನ್ಮದಲ್ಲಿಯೇ ಅವರು ಪರಮಗತಿಯನ್ನು ಪಡೆಯಬಹುದು ಅಂತ ಶ್ರೀಕೃಷ್ಣ ಹೇಳ್ತಾರೆ. 9ನೇ ಅಧ್ಯಾಯದ ಕೊನೆಯ ಶ್ಲೋಕ.

0: ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಈ ಶ್ಲೋಕವನ್ನು ಭಗವದ್ಗೀತೆಯ ಎಸೆನ್ಸ್ ಅಂತ ಹೇಳ್ಬೋದು. ಈ ಶ್ಲೋಕವನ್ನು 18ನೇ ಅಧ್ಯಾಯದಲ್ಲಿ ಮತ್ತೊಮ್ಮೆ ಹೇಳ್ತಾರೆ ಭಗವಂತ. ಯಾಕೆ 9ನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದರು ಅಂದರೆ ಅದರ ಮಹತ್ವವನ್ನು ನಾವು ತಿಳ್ಕೋಬೋದು. ಈ ಒಂದು ಶ್ಲೋಕ 2 ಬಾರಿ ಬಂದಿದೆ ಭಗವದ್ಗೀತೆಯಲ್ಲಿ, ಯಾಕೆಂದರೆ ಇದು ಭಗವದ್ಗೀತೆಯ ಸಾರ ಇದ್ದಾಗೆ. ಇಲ್ಲಿ ಭಗವಂತ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾ ಇದ್ದಾರೆ ನಮಗೆ. ಏನು ಮಾಡಿದರೆ ನಾವು ಖಂಡಿತವಾಗಲೂ ಶಾಶ್ವತವಾದಂತಹ ಲೋಕವನ್ನು ತಲುಪಬಹುದು ಅನ್ನೋದನ್ನು ಇಲ್ಲಿ ಭಗವಂತ ನಮಗೆ ಹೇಳ್ತಾ ಇದ್ದಾರೆ. ಜಸ್ಟ್ ಭಗವಂತನ ಸಲಹೆಯನ್ನು ಅನುಸರಿಸುವ ಒಂದು ಅಗತ್ಯ ಇದೆ ಅಷ್ಟೇ. ನಾವು ಯಾವುದೇ ರೀತಿಯ ಊಹಾತ್ಮಕ ಚಿಂತನೆಗಳನ್ನು ಅಥವಾ ನಮ್ಮ ಸ್ವಂತ ಬುದ್ಧಿಯ ಪ್ರಕಾರ ಯೋಚಿಸುವ ಅವಶ್ಯಕತೆ ಇಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನು ಸಲಹೆ ಮಾಡ್ತಾರೋ ಅದನ್ನು ನಾವು ಅನುಸರಿಸಬೇಕು. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ಚಿಂತೆ ಮಾಡಬೇಡ, ಚಿಂತನೆ ಮಾಡು, ನನ್ನ ಚಿಂತನೆಯನ್ನು ಮಾಡು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಚಿಂತೆ ಮತ್ತು ಚಿತೆ ವ್ಯತ್ಯಾಸ ಏನು? ಚಿಂತೆ ಚಿತೆಗೂ, ಚಿಂತೆ ಜೀವಂತ ದೇಹವನ್ನು ಸುಡುತ್ತಾ ಹೋಗುತ್ತೆ, ಚಿತೆ ಸತ್ತಿರುವಂಥ ದೇಹವನ್ನು ಸುಡುತ್ತೆ. ಸೊ ಜೀವನದುದ್ದಕ್ಕೂ ಚಿಂತೆಯನ್ನು ಮಾಡಿಕೊಂಡು ನಾವು ಹೇಗೆ ಯಾವ ಥರ ನಾವು ಬದುಕ್ತೀವಿ ಅದಾದಮೇಲೆ ಸತ್ತ ಮೇಲೆ ಚಿತೆ. ಸೊ ಚಿಂತೆ ಚಿತೆ ತಪ್ಪಿದ್ದಲ್ಲ, ಜೀವವಿರುವಷ್ಟು ದಿವಸ ಚಿಂತೆ, ಸತ್ತ ಮೇಲೆ ಚಿತೆ. ಸೊ ಈ ಚಿಂತೆ ಮತ್ತು ಚಿತೆ ಎರಡರಿಂದ ಕೂಡ ನಾವು ತಪ್ಪಿಸಿಕೊಳ್ಬೇಕಂತಿದ್ರೆ ಭಗವಂತನ ಚಿಂತನೆಯಲ್ಲಿ ನಾವು ತೊಡಗಬೇಕು. ನಮ್ಮ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿ ಭಗವಂತನ ಭಕ್ತರಾದರೆ ಸಾವಿನ ಸಂದರ್ಭದಲ್ಲಿ ಭಗವಂತನ ಸ್ಮರಣೆ ನಮ್ಮ ಮನಸ್ಸಿಗೆ ಬಂದು ಖಂಡಿತವಾಗಲೂ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಕಲ್ಮಶಯುಕ್ತವಾದ ಈ ಅಹಿಕ ಜಗತ್ತಿನ ಕಪಿಮುಷ್ಟಿಯಿಂದ ಪಾರಾಗಬೇಕಾದರೆ ಕೃಷ್ಣ ಪ್ರಜ್ಞೆಯೊಂದೇ ಮಾರ್ಗ ಎಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಕೆಲವೊಮ್ಮೆ ನೈತಿಕ ಅಳುಕಿಲ್ಲದ ವ್ಯಾಖ್ಯಾನಕಾರರು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವ ಮಾತಿನ ಅರ್ಥವನ್ನು, ಎಂದರೆ ಎಲ್ಲ ಭಕ್ತಿ ಸೇವೆಯನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನಿಗೆ ಅರ್ಪಿಸಬೇಕೆಂಬ ಮಾತಿನ ಅರ್ಥವನ್ನು ತಿರುಚುತ್ತಾರೆ. ದುರದೃಷ್ಟದಿಂದ ನೈತಿಕ ಅಳುಕಿಲ್ಲದ ವ್ಯಾಖ್ಯಾನಕಾರರು ಕಾರ್ಯಸಾಧ್ಯವಲ್ಲದರ ಕಡೆಗೆ ಓದುಗನ ಮನಸ್ಸನ್ನು ಎಳೆಯುತ್ತಾರೆ. ಕೃಷ್ಣನ ಮನಸ್ಸಿಗೂ ಕೃಷ್ಣನಿಗೂ ವ್ಯತ್ಯಾಸವಿಲ್ಲ ಅನ್ನುವುದು ಇಂತಹ ವ್ಯಾಖ್ಯಾನಕಾರರಿಗೆ ತಿಳಿಯದು. ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ, ಆತ ಪರಮ ಸತ್ಯ. ಅವನ ದೇಹ, ಮನಸ್ಸು ಮತ್ತು ಸ್ವಯಂ ಆತ್ಮ ಅಭಿನ್ನ ಮತ್ತು ಪರಮ. ಕೂರ್ಮ ಪುರಾಣದಲ್ಲಿ ಹೀಗೆ ಹೇಳಿದೆ, ದೇಹಾದೇಹಿ ವಿಭೀದೋಯಂ ನೇಶ್ವರೇ ವಿದ್ಯತೆ ಕ್ವಚಿ. ಹೀಗೆಂದರೆ ಪರಮಪ್ರಭು ಕೃಷ್ಣನಿಗೂ ಅವನ ದೇಹಕ್ಕೂ ವ್ಯತ್ಯಾಸವಿಲ್ಲ ಎಂದು ಅರ್ಥ. ಸೊ ಇದು ಆದರೆ ವ್ಯಾಖ್ಯಾನಕಾರರಿಗೆ ಕೃಷ್ಣ ವಿಜ್ಞಾನ ತಿಳಿಯದೇ ಇರೋದರಿಂದ ಅವರು ಕೃಷ್ಣನನ್ನು ಬಚ್ಚಿಟ್ಟು ಅವನ ವ್ಯಕ್ತಿತ್ವವನ್ನು ಆತನ ಮನಸ್ಸಿನಿಂದ ಅಥವಾ ದೇಹದಿಂದ ಪ್ರತ್ಯೇಕಿಸ್ತಾರೆ. ಇದು ಕೃಷ್ಣ ವಿಜ್ಞಾನದ ಸಂಪೂರ್ಣ ಅಜ್ಞಾನ. ಸೊ ಕೆಲವರು ರಾಕ್ಷಸಿ ಸ್ವಭಾವದವರು ಇರ್ತಾರೆ, ಅವರು ಕೃಷ್ಣನನ್ನು ಕುರಿತು ಚಿಂತಿಸ್ತಾರೆ, ಆದರೆ ಕೃಷ್ಣನ ಸೋದರ ಮಾವ ಕಂಸನಂತೆ ಅಸೂಯೆಯಿಂದ ಚಿಂತಿಸ್ತಾರೆ. ಕಂಸನು ಸದಾ ಕೃಷ್ಣನ ವಿಷಯವನ್ನೇ ಯೋಚಿಸ್ತಿದ್ದ, ಆದರೆ ಕೃಷ್ಣನು ತನ್ನ ಶತ್ರು ಎಂದೇ ಯೋಚಿಸ್ತಾ ಇದ್ದ. ತನ್ನನ್ನು ಕೊಲ್ಲಲು ಕೃಷ್ಣ ಬರುವನೇ ಎಂದು ಯೋಚಿಸ್ತಾ ಸದಾ ಆತಂಕದಲ್ಲಿ ಇರ್ತಾ ಇದ್ದ. ಇಂತಹ ಯೋಚನೆಗೆ ಬದಲಾಗಿ ಕೃಷ್ಣನ ವಿಷಯವಾಗಿ ಭಕ್ತಿಪೂರ್ವಕ ಪ್ರೀತಿಯಿಂದ ನಾವು ಯೋಚಿಸ್ತಾ ಇರಬೇಕು. ಅದೇ ನಿಜವಾದ ಭಕ್ತಿಯಾಗುತ್ತೆ. ಕೃಷ್ಣ ಪ್ರಜ್ಞೆಯನ್ನು ಸದಾ ಬೆಳೆಸಿಕೊಳ್ಳುತ್ತಿರಬೇಕು. ಸೊ ಇದನ್ನು ಒಬ್ಬ ಅರ್ಹ ಗುರುವಿನ ಮೂಲಕ ನಾವಿದನ್ನು ಕಲಿಯಬೇಕು, ಗುರುವಿನಿಂದ ಕಲಿಯಬೇಕು. ಕೃಷ್ಣ ದೇವೋತ್ತಮ ಪರಮಪುರುಷ, ಆತನ ದೇಹವು ಜಡ ವಸ್ತುವಿನಿಂದ ಆದದ್ದಲ್ಲ, ಅದು ನಿತ್ಯ ಜ್ಞಾನಾನಂದ ಎಂದು ನಾವು ಇಲ್ಲಿ ಹಲವು ಬಾರಿ ಇದನ್ನು ವಿವರಿಸಲಾಗಿದೆ ಭಗವದ್ಗೀತೆಯಲ್ಲಿ, ಇದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಕೃಷ್ಣನನ್ನು ಕುರಿತ ಇಂತಹ ಮಾತು ಮನುಷ್ಯನು ಭಕ್ತನಾಗಲು ನೆರವಾಗುತ್ತೆ. ತಪ್ಪು ಮೂಲದಿಂದ ಕೃಷ್ಣನನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದು ವ್ಯರ್ಥ. ಆದ್ದರಿಂದ ಯಾರೇ ಆದರೂ ಕೃಷ್ಣನ ನಿತ್ಯ ರೂಪದಲ್ಲಿ, ಮೂಲ ರೂಪದಲ್ಲಿ ತನ್ನ ಮನಸ್ಸನ್ನು ನಿಲ್ಲಿಸಬೇಕು. ಕೃಷ್ಣನೇ ಪರಮ ಪುರುಷನೆಂಬ ನಿಶ್ಚಲ ನಂಬಿಕೆಯಿಂದ ಅವನ ಪೂಜೆಯಲ್ಲಿ ತೊಡಗಬೇಕು. ಕೃಷ್ಣನ ಪೂಜೆ ಮಾಡಬೇಕೆಂದರೆ ಭಾರತದಲ್ಲಿ ಲಕ್ಷಾಂತರ ದೇವಾಲಯಗಳಿವೆ, ಇವುಗಳಲ್ಲಿ ಭಕ್ತಿ ಸೇವೆ ನಡೆಯುತ್ತದೆ. ಇಂತಹ ಸೇವೆಯು ನಡೆಯುವಾಗ ಸೊ ಕೃಷ್ಣನಿಗೆ ನಮಸ್ಕಾರ ಮಾಡುವುದು, ವಿಗ್ರಹದ ಮುಂದೆ ತಲೆಬಾಗಿ ಕಾಯ ವಾಚ ಮನಸ ಎಲ್ಲವನ್ನ ನಿರತಗೊಳಿಸುವುದು, ಈ ಥರ ಒಂದು ಭಕ್ತಿ ಸೇವೆಯನ್ನು ನಾವು ಸಲ್ಲಿಸಬೇಕು. ಇದರಿಂದ ಮನುಷ್ಯ ವಿಚಲಿತನಾಗದೆ ಕೃಷ್ಣನಲ್ಲಿ ತನ್ಮಯನಾಗುತ್ತಾನೆ. ಇದರಿಂದ ಅವನು ಕೃಷ್ಣ ಲೋಕಕ್ಕೆ ಹೋಗಲು ನೆರವಾಗುತ್ತೆ. ಕೃಷ್ಣನ ವಿಷಯ ಶ್ರವಣ ಮತ್ತು ಸಂಕೀರ್ತನಗಳಿಂದ ಪ್ರಾರಂಭಿಸಿ ಭಕ್ತಿ ಸೇವೆಯ 9 ವಿಧಗಳಲ್ಲಿ ತೊಡಗಬೇಕು. ಪರಿಶುದ್ಧ ಭಕ್ತಿ ಸೇವೆಯು ಮಾನವ ಸಮಾಜದ ಅತ್ಯುನ್ನತ ಸಾಧನೆ. ಭಗವದ್ಗೀತೆಯ 7ನೇ ಮತ್ತು 8ನೇ ಅಧ್ಯಾಯಗಳು ಊಹಾತ್ಮಕ ಚಿಂತನೆಯಿಂದ, ಹಠಯೋಗದಿಂದ ಮತ್ತು ಫಲಾಪೇಕ್ಷಿತ ಕರ್ಮಗಳಿಂದ ಮುಕ್ತವಾದ ಪರಿಶುದ್ಧ ಭಕ್ತಿ ಸೇವೆಯನ್ನು ವಿವರಿಸಿವೆ. ಪರಮಪ್ರಭುವಿನ ನಿರಾಕಾರ ಬ್ರಹ್ಮಜ್ಯೋತಿ ಮತ್ತು ಅಂತರ್ಯಾಮಿ ಪರಮಾತ್ಮ, ಇಂತಹ ವಿವಿಧ ಲಕ್ಷಣಗಳು ಸಂಪೂರ್ಣವಾಗಿ ಪರಿಶುದ್ಧ ರಾಗದವರನ್ನು ಆಕರ್ಷಿಸಬಹುದು. ಆದರೆ ಪರಿಶುದ್ಧ ಭಕ್ತನು ಪರಮಪ್ರಭುವಿನ ಸೇವೆಯನ್ನು ನೇರವಾಗಿ ಆರಿಸಿಕೊಳ್ಳುತ್ತಾನೆ. ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವವರನ್ನ ಪರಿಪೂರ್ಣ ಸಾಧು ಅಂತ ತಿಳಿಬೇಕು. ಆತನ ಆಕಸ್ಮಿಕ ಭಕ್ತಿರಹಿತ ಚಟುವಟಿಕೆಗಳು ಕಡಿಮೆ ಆಗ್ತಾ ಬರುತ್ತೆ ಈ ಥರ ಅವನು ಭಕ್ತಿ ಮಾರ್ಗದಲ್ಲಿ ಅವನು ನಿರತನಾದಾಗ. ಸೊ ಆತ ಶೀಘ್ರವಾಗಿ ನಿಸ್ಸಂದೇಹವಾಗಿ ಸಂಪೂರ್ಣ ಪರಿಪೂರ್ಣತೆಯಲ್ಲಿ ನೆಲೆಸ್ತಾನೆ. ಪರಿಶುದ್ಧ ಭಕ್ತನು ವಾಸ್ತವವಾಗಿ ಪತನಗೊಳ್ಳಲು ಅವಕಾಶವೇ ಇಲ್ಲ. ಭಗವಂತನೇ ಇದನ್ನು ಹೇಳ್ತಾರೆ, ನಮೇ ಭಕ್ತ ಪ್ರಣಶ್ಯತಿ ಅಂತ ಅರ್ಜುನನಿಗೆ ಅಲ್ವಾ. ಯಾಕೆಂದರೆ ಭಗವಂತ ಅವನ ಪರಿಶುದ್ಧ ಭಕ್ತರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಭಗವಂತ ಹೇಳ್ತಾರೆ. ಯಾರು ಅನ್ಯ ಚಿಂತೆ ಇಲ್ಲದೆ ನನ್ನ ಭಕ್ತಿಯನ್ನು ಮಾಡುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ, ಇರುವುದನ್ನು ಕಾಪಾಡುತ್ತೇನೆ, ಇಲ್ಲದಿರುವುದನ್ನು ಕೊಡ್ತೇನೆ ಅಂತ ಭಗವಂತ ಭರವಸೆಯನ್ನು ಕೊಡ್ತಾರೆ. ಸೊ ಆದ್ದರಿಂದ ವಿವೇಕಿಯಾದವನು ನೇರವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಬೇಕು. ಹೀಗೆ ಮಾಡಿ ಈ ಅಹಿಕ ಜಗತ್ತಿನಲ್ಲಿ ಸುಖವಾಗಿ ಬಾಳಬೇಕು. ಕಡೆಗೆ ಅವನು ಪರಮ ಪ್ರಭುವಾದ ಕೃಷ್ಣನನ್ನು ಪಡೆಯುವನು ಭಗವಂತನ ಸ್ಮರಣೆಯನ್ನು ಮಾಡುವುದರ ಮೂಲಕ. ಒಟ್ಟಿನಲ್ಲಿ ಈ 9ನೇ ಅಧ್ಯಾಯ ಪರಿಶುದ್ಧ ಭಕ್ತಿ ಸೇವೆಯನ್ನು ಹೇಳುತ್ತದೆ. ಯಾವ ಥರ ನಾವು ಭಗವಂತನ ಭಕ್ತಿಯನ್ನು ಮಾಡಿದರೆ ಭಗವಂತ ಅದೇ ಥರ ಅದೇ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾರೆ ನಮ್ಮ ಭಕ್ತಿಗೆ. ಭಗವಂತ ತನ್ನ ಭಕ್ತರನ್ನು ಪ್ರೀತಿಸ್ತಾರೆ. ಸೊ ಕೆಲವರು ಹೇಳ್ತಾರೆ ಭಗವದ್ಗೀತೆ ಅಂದರೆ ಭಗವಂತನ ಹತ್ರ ನಾವು ಮಾತಾಡಬೇಕು ಅಂತೇಳಿ. ಸೊ ಭಗವಂತ ಪ್ರೇಮಪೂರ್ವಕವಾಗಿ ಬರೆದಿರುವಂತಹ ಒಂದು ಮಹಾನ್ ಗ್ರಂಥನೇ ಭಗವದ್ಗೀತೆ. ಎಲ್ಲ ಜೀವಿಗಳಿಗೋಸ್ಕರ ಭಗವಂತ ಇದನ್ನು ಬರೆದಿರುವಂಥದ್ದು. ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಕಲಿಯುಗದ ಪ್ರತಿಯೊಂದು ಜೀವಿಗಳು ಇದನ್ನು ಓದಿ ಅರ್ಥ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಭಗವಂತ ಇಲ್ಲಿ ಭಗವದ್ಗೀತೆಯನ್ನು ಬೋಧಿಸಿದ್ದಾರೆ. ಸೊ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪರಮಗುಹ್ಯ ಜ್ಞಾನ ಎಂಬ 9ನೇ ಅಧ್ಯಾಯದ ಭಾವಾರ್ಥ ಮುಗಿಯಿತು. ನಾಳೆಯಿಂದ ನಾವು 10ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ತಿಳಿದುಕೊಳ್ಳಲಿದ್ದೇವೆ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: मध्ये आता मी निरोप घेते पण जाण्यापूर्वी आजच्या पुण्यतिथी जगदीश माळी भारतीय छायाचित्रकार यांची आज पुण्यतिथी विनायक कुलकर्णी कवी आणि बालकुमार साहित्यिक यांची पुण्यतिथी आज आर के नारायण भारतीय लेखक पद्मविभूषण पद्मभूषण साहित्य अकॅडमी पुरस्कार प्राप्त यांची पुण्यतिथी आजच आहे देवदत्त रामकृष्ण भांडारकर प्राचीन भारतीय इतिहासाचे अभ्यासक यांची पुण्यतिथी आजच सुकांता भट्टाचार्य भारतीय कवी आणि नाटककार यांची पुण्यतिथी आजच आहे मलिक अंबर अहमदनगरच्या निजामशाहीतील प्रसिद्ध दिवाण यांची पुण्यतिथी आजच्याच दिवशी या होत्या आजच्या पुण्यतिथी आणि याचसोबत मनीषा निरोप घेते उद्या पुन्हा येईनच पण तोपर्यंत तुम्ही ऐकत रवण दोन्ही 90.4 FM KLE घनसू नमस्कार
1: ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರ

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ದ್ವಿದಳ ಧಾನ್ಯಗಳಲ್ಲಿ ನಾವು ದಿನನಿತ್ಯ ಬಳಸ್ತಕ್ಕಂಥ ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನ ಬೇಳೆ, ಎಲ್ಲ ಕಾಳುಗಳು, ಏನೆಲ್ಲ ಬೇಳೆ ಕಾಳುಗಳು, ಅಲಸಂದಿ, ಇವೆಲ್ಲ ಬೇಳೆ ಕಾಳುಗಳು ಕೂಡ ನಮಗೆ ದ್ವಿದಳ ಧಾನ್ಯಗಳು ಅಂತ ಹೇಳ್ತೀವಿ. ಅಂದರೆ ದ್ವಿದಳ ಕುಟ್ಟಿದ ತಕ್ಷಣ ಇದು ಎರಡು ಹೋಳಾಗ್ತಕ್ಕಂಥ ಧಾನ್ಯ ಪದಾರ್ಥಗಳು. ಪೋಷಕಾಂಶಗಳ ದೃಷ್ಟಿಯಲ್ಲಿ ನೋಡಿದಾಗ ಈ ದ್ವಿದಳ ಧಾನ್ಯಗಳು ಮುಖ್ಯವಾಗಿ ಪ್ರೋಟೀನ್

0: ಅಂಶವನ್ನು ಹೆಚ್ಚಾಗಿ ಹೊಂದಿರ್ತವೆ. ಪ್ರೋಟೀನ್ ಶರೀರಕ್ಕೆ ವೃದ್ಧಿಯಾಗಲು, ಶರೀರದ ಅಂಗಾಂಶಗಳ ಬೆಳವಣಿಗೆಗೆ, ಅದೇ ರೀತಿಯಾಗಿ ಶರೀರಕ್ಕೆ ಅಂಗಾಂಶಗಳಿಗೆ ತೊಂದರೆ ಉಂಟಾದಾಗ ಅವುಗಳ ರಿಪೇರಿ ಕೆಲಸಗಳಿಗಾಗಿ ಈ ಪ್ರೋಟೀನ್ ಅಂಶ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದ್ರಿಂದ ನಮ್ಮ ಆಹಾರ ಪದಾರ್ಥಗಳಲ್ಲಿ ಇವುಗಳಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸನ್ನು ಕೊಡಬೇಕಾಗ್ತದೆ. ನಾವು ಯಾವ ರೀತಿಯಾಗಿ ಕೇವಲ ನಮ್ಮ ಆಹಾರ ಪದ್ಧತಿಯು ಏಕದಳ ಧಾನ್ಯಗಳಿಗೆ ಸೀಮಿತವಾಗದೇ ಏಕದಳ ಧಾನ್ಯಗಳ ಜೊತೆಗೆ ಈ ಬೇಳೆಕಾಳುಗಳು ಕೂಡ ನಮ್ಮ ಯಾವಾಗಲೂ ಆಹಾರ ಪದಾರ್ಥಗಳಲ್ಲಿ ಇರಬೇಕು. ಅನ್ನದ ಜೊತೆ ಈ ಬೇಳೆಕಾಳುಗಳ ಉತ್ಪನ್ನಗಳು, ಅದೇ ರೀತಿಯಾಗಿ ರೊಟ್ಟಿ ಮತ್ತು ಚಪಾತಿಯ ಜೊತೆ ದಿನನಿತ್ಯ ನಾವು ಗೋಧಿ ಉತ್ಪನ್ನಗಳನ್ನು ತಿನ್ನಬೇಕಾದ್ರೆ ಅದರ ಜೊತೆಗೆ ಈ ಬೇಳೆಕಾಳುಗಳನ್ನು ಕೂಡ ನಾವು ಸೇವಿಸಬೇಕಾದ್ದು ಅತ್ಯಂತ ಮುಖ್ಯವಾದದ್ದು. ಇಲ್ಲಿರ್ತಕ್ಕಂಥ ಪ್ರೋಟೀನು ಶರೀರಕ್ಕೆ ಬಹಳ ಬೇಗ ಸಿಗ್ತದೆ, ಮತ್ತು ಅದರ ಜೊತೆ ಬಿ ಗ್ರೂಪಿನ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಕೂಡ ನಮಗೆ ಈ ದ್ವಿದಳ ಧಾನ್ಯಗಳಲ್ಲಿ ಸಿಗ್ತದೆ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಅಂತಂದರೆ ಮೊಳಕೆಯೊಡೆದ ಕಾಳುಗಳು ಕೂಡ ಅತ್ಯಂತ ಪೋಷಕಾಂಶಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಮೊಳಕೆಯೊಡೆದ ಕಾಳುಗಳಲ್ಲಿ ಸ್ವಲ್ಪ ಪೋಷಕಾಂಶ ಹೆಚ್ಚಾಗ್ತದೆ, ಜೊತೆಗೆ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ, ಈ ವಿಟಮಿನ್ಗಳನ್ನು ಕೂಡ ಅದು ಪೂರೈಸ್ತದೆ. ಆದ್ದರಿಂದ ಬೇಳೆಕಾಳುಗಳನ್ನು ಸರಿಯಾಗಿ ಕುದಿಸಿ ಸರಿಯಾಗಿ ಬೇಯಿಸಿ ತಿನ್ನುವುದು ಅತ್ಯಂತ ಉತ್ತಮ. ಅದೇ ರೀತಿಯಾಗಿ ಮೊಳಕೆ ಒಡೆದ ಕಾಳುಗಳನ್ನು ಕೂಡ ಶುದ್ಧ ನೀರಿನಲ್ಲಿ ತೊಳೆದು ಅದನ್ನು ಕೂಡ ಸೇವಿಸುವುದು ಇನ್ನೂ ಉತ್ತಮ ಅಂತ ಹೇಳ್ಬೋದು. ಈ ಎಲ್ಲ ಕಾಳುಗಳಿಗಿಂತ ಹೆಸರುಕಾಳನ್ನು ಅವರು ನಿತ್ಯ ಸೇವನೀಯ ದ್ರವ್ಯದಲ್ಲಿ ಆಯುರ್ವೇದದಲ್ಲಿ ಸೇರಿಸಿದ್ದಾರೆ. ಇದನ್ನು ನಾವು ವೈಜ್ಞಾನಿಕ ವಿಶ್ಲೇಷಣೆ ತಗೊಂಡಾಗ ಯಾಕೆ ಇದನ್ನು ಸೇರಿಸಿರ್ಬೋದು ಅಂತ ನೋಡಿದಾಗ ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿರ್ತಕ್ಕಂಥ ಪ್ರೋಟೀನ್ ಅಂಶ ಇದರಲ್ಲಿದೆ. ಅದೇ ರೀತಿಯಾಗಿ ಶರೀರಕ್ಕೆ ನಾವು ತೆಗೆದುಕೊಂಡಂಥ ಎಲ್ಲ ಪ್ರೋಟೀನ್ಗಳು ಲಭ್ಯವಾಗುವುದಿಲ್ಲ, ಸ್ವಲ್ಪ ಪ್ರಮಾಣದ ಪ್ರೋಟೀನ್ಗಳು ವೇಸ್ಟ್ ಪ್ರಾಡಕ್ಟ್ಸ್ ಆಗಿ ಹೊರಗಡೆ ಹೋಗ್ತವೆ. ಆದರೆ ಇದರಲ್ಲಿ ನೆಟ್ ಪ್ರೋಟೀನ್ ಯುಟಿಲೈಸೇಷನ್ ಅಂತ ನಾವೇನು ಹೇಳ್ತೀವಿ, ಅತಿ ಹೆಚ್ಚಿನ ಅದು ಎಷ್ಟು ಪ್ರಮಾಣದಲ್ಲಿ ಪ್ರೋಟೀನ್ ಇರ್ತದೋ ಅದೆಷ್ಟು ಕೂಡ ಆದಷ್ಟು 90% ಪ್ರೋಟೀನ್ ಕೂಡ ನಮ್ಮ ದೇಹಕ್ಕೆ ದೊರಕೋದ್ರಿಂದ ಉಳಿದೆಲ್ಲ ಬೇಳೆಕಾಳುಗಳಿಗಿಂತ ಹೆಸರುಕಾಳನ್ನು ನಾವು ಉತ್ತಮ ಅಂತೇಳಿ ಅನ್ಕೋಬಹುದು.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
0: ಇಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಬೆಳಗಾವ್ ಮಧ್ಯ ಕೆಎಲ್ಇ BM ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರಮಧ್ಯೆ ಉತ್ಕೃಷ್ಟ ಸೇವಾ ದೇತ ಆಹೆ. ತುಮಚ್ಯಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣारे सर्व उपचार तज्ञ ಡಾಕ್ಟರಾಂಕಡೂನ್ ದಿಲೆ ಜಾತೀರ್. ಕೆಎಲ್ಇ BM ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರ್ನ ಆಣಿ ಯೋಗ್ಯ ಉಪಚಾರ ಕರ್ನ. ತುಮಚ್ಯಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚ್ಯಾ ಆರೋಗ್ಯಾಚ ತಕ್ರಾರಿ ದೂರ ಕರ್ನ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೆಎಲ್ಇ BM ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 0831 2486286.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು

ಒಂದರಿಂದ ಹತ್ತನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235. KLE ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು, ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು, 100 ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीस डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबव

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ಆತ್ಮೀಯರೇ, ಇವತ್ತಿನ ಈ ಶುಭ ಬುಧವಾರ 13 May 2026 ಸ್ಪೆಷಲ್ ನಿಮ್ಮೊಂದಿಗೆ ನಾವು. ಹಳೆ ಹೊಸ ಕಾಂಬಿನೇಷನ್ ಇರುತ್ತೆ. ಎಸ್, ಧ್ವನಿಯಲ್ಲಿ ಬದಲಾವಣೆ ಆಗಿದೆ, ನನಗೇನಾಗಿಲ್ಲ, ಜಸ್ಟ್ ಸ್ವಲ್ಪ ಹಲ್ಲಿನ ನೋವಾಗಿದೆ, ಮತ್ತಿನ್ನೇನಿಲ್ಲ. ಆ ಒಂದು ಚಿಕಿತ್ಸೆಯಲ್ಲಿದ್ದೇನೆ ನಾನು. ಸೊ ಆ ಒಂದು ಕಾರಣಕ್ಕೆ ಉತ್ತಮ ಗೀತೆಗಳನ್ನು ಲೈನ್ ಅಪ್ ಮಾಡಿಟ್ಟಿದ್ದೇನೆ. ಒಂದು ಹಳೆ ಒಂದು ಹೊಸ ಗೀತೆಗಳು ಬರ್ತಾ ಇರುತ್ತವೆ, ಅದನ್ನು ಕೇಳಿ ಎಂಜಾಯ್ ಮಾಡಿ. ಕಾರ್ಯಕ್ರಮದ ಮುಂದಿನ ಗೀತೆ ಪ್ರೇಮಲೋಕ ಚಿತ್ರದ್ದು, ಚೆಲುವೆ ಒಂದು ಕೇಳ್ತೀನಿ, ಕೇಳಿ ಎಂಜಾಯ್ ಮಾಡಿ.

ಇಡೀ ವಿಶ್ವವೇ ತಲೆ ಎತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು KLE ಕನಸು. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಪ್ರಥಮಂ ವಂದೇ ವಕ್ರತುಂಡಂ ಅನ್ನುವಂತೆ ನಾವು ಯಾವುದೇ ಶುಭ ಕಾರ್ಯ ಪ್ರಾರಂಭ ಮಾಡುವುದಕ್ಕೂ ಮೊದಲು ಶ್ರೀ ಗಣೇಶನನ್ನು ಪೂಜಿಸುತ್ತೇವೆ. ಶರಣು ಶರಣಯ್ಯ ಗಣನಾಯಕ, ನಮ್ಮ ಕರುಣದಿಂದಲೀ ಕಾಯೋ ಗಣನಾಯಕ.

ಇದ್ದೀರಾ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 90.4 ತರಂಗಾಂತರಗಳಲ್ಲಿ ವೇಣುಧ್ವನಿ. ಇದು KLE ಕನಸು. ಮುತ್ತು ಕೊಟ್ಟೆ ನಮ್ಮ ತಂಗಿ ನಾನೊಂದ ಮೂಗತಿಯಲ್ಲಿರುವುದು.

0: ಇಲ್ಲಿಗೆ ಮುಕ್ತಾಯವಾಯಿತು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 2486 286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಸ್ಥಳೀಯ ಪ್ರತಿಭೆಗಳಿಗೆ ಇರುವ ಕಾರ್ಯಕ್ರಮ ಗೀತ ಸಂಗಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಮಂಗಳಾ ಮೆಟ್ಕುಟ್ ಅವರು ಸಾಹಿತ್ಯವನ್ನ ರಚಿಸಿ ಸ್ವರ ಸಂಯೋಜಿಸಿರುವ ಗೀತೆಗಳನ್ನ ಕೇಳಲಿದ್ದೀರಿ.
1: ಎಲ್ಲ ಸಂಗೀತ ಪ್ರೇಮಿಗಳಲ್ಲಿ ನಮಸ್ಕಾರ. ಸಾಹಿತ್ಯ ಸ್ವರಗಳ ಬಾಂಧವ್ಯವೇ ಸಂಗೀತ. ಸ್ವರ, ಶ್ರುತಿ, ತಾಳ, ಲಯ ಇವುಗಳ ಸಮತೋಲನ ಮಿಶ್ರಣವೇ ಸಂಗೀತ. ಗುರು ಶಿಷ್ಯರ ಪರಂಪರೆಯೇ ಸಂಗೀತ. ಸಂಗೀತ ಇದು ಬ್ರಹ್ಮವಿದ್ಯೆ. ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದ ಸ್ವರಧಾರೆ. ಸಂಗೀತ ಆರಂಭವಾದುದು ಭಜನೆಯಿಂದ. ಶ್ರೀಮತಿ ಮಂಗಳಾ ಮೆಟ್ಕುಡ್ ಅವರು ಬರೆದ ವಿಭಿನ್ನ ಕವನಗಳಿಗೆ 28 ಜನ ಗಾಯಕ ಗಾಯಕಿಯರು ಧ್ವನಿ ನೀಡಿದ್ದಾರೆ. ನಿಜಕ್ಕೂ ಇದೊಂದು ಅಭೂತಪೂರ್ವ ಪ್ರಯತ್ನವೇ ಸರಿ. ಸಂಗೀತದಲ್ಲಿ ಭಕ್ತಿ, ಕರುಣ, ಶೃಂಗಾರ, ಹಾಸ್ಯ ಹೀಗೆ ನವರಸಗಳು ಬರುತ್ತವೆ. ಈಗ ನಾವು ಪ್ರಥಮವಾಗಿ ಭಕ್ತಿರಸದ ಗೀತೆಯನ್ನು ಕೇಳೋಣ. ಓಂ ಮಹಾಂತೇಶಾಯ ನಮೋ ನಮಃ. ಸಾಹಿತ್ಯ ಶ್ರೀಮತಿ ಮಂಗಳಾ ಮೆಟ್ಕುಡ್, ಸ್ವರ ಸಂಯೋಜನೆ ಮತ್ತು ಹಾರ್ಮೋನಿಯಂ ಮೇಲೆ ಶ್ರೀ ಯಾದವೇಂದ್ರ ಪೂಜಾರಿ, ಅಧ್ಯಾಪಕರು ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ, ತಬ್ಲಾ ಸಾಥಿ ಶ್ರೀ ರಾಹುಲ್ ಮಂಡೋಳ್ಕರ್. ಈಗ ಶ್ರೀ ಮಹಾಂತ

ಸಂಗೀತ, ಫಿಲ್ಮಿ ಸಾಹಿತ್ಯ, ಭಾವಗೀತೆ, ನಾಡಗೀತೆ, ಜನಪದ ಗೀತೆ, ಆಧ್ಯಾತ್ಮ ಗೀತೆ ಎಲ್ಲವನ್ನೂ ಒಳಗೊಂಡಿದೆ. ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಕನ್ನಡಾಂಬೆಯ ವೈಭವ ಕಂಡು ಬರೆದ ಕವನ ಕನ್ನಡಾಂಬೆಯ ತೇರು, ರಾಗ ಬೈರಾಗಿಯಲ್ಲಿ.

ಸಂಗೀತ ಲೋಕವೇ ವಿಭಿನ್ನ ಹಾಗೂ ವೈವಿಧ್ಯಮಯ. ಕೇಳಲು ಕಿವಿಗಳು, ನೋಡಲು ಕಣ್ಣಿರಲು, ಎಲ್ಲೆಲ್ಲೂ ಸಂಗೀತವೇ. ಶಿಲೆಗಳು ಕೂಡ ಸಂಗೀತ ಹಾಡಿವೆ. ಜಗದೋದ್ಧಾರ ಅಣ್ಣ ಬಸವಣ್ಣನ ಬಗ್ಗೆ, ಅವರ ಹುಟ್ಟಿನ ಬಗ್ಗೆ ಅಲ್ಲಲ್ಲಿ ಊಹಾಪೋಹಗಳು ನಡೆದಾಗ ಶ್ರೀಮತಿ ಮಂಗಲಾ ಮೆಟ್ಕೂಡ್ ಅವರು ಬರೆದ ಕವನ ಕಲ್ಲಾಗಿ ಕುಂತೆಯಲ್ಲೋ ಬಸವಣ್ಣ. ರಾಗ

ಸಂಗೀತಕ್ಕೆ ಜಾತಿ, ಮತ, ಧರ್ಮ, ವರ್ಣ, ಲಿಂಗ ಭೇದ ಭಾವವಿಲ್ಲ. ಅದೆಷ್ಟೋ ಸಂಗೀತ ವಿದ್ವಾಂಸರು ಸಂಗೀತದಿಂದ ಮಳೆಯನ್ನೇ ಇಳಿಗೆ ಇಳಿಸಿದ್ದಾರೆ, ನಂದಿದ ದೀಪವನ್ನು ಹೊತ್ತಿಸಿದ್ದಾರೆ. ಭೂಮಿ ಎಷ್ಟೇ ಸಹನಾಮೂರ್ತಿಯಾಗಿದ್ದರೂ ಅವಳೂ ಪ್ರಕೋಪಕ್ಕೆ ಒಳಗಾಗಿದ್ದಾಳೆ. ಪ್ರಕೃತಿಯ ವಿಕೋಪಕ್ಕೆ ಭೂತಾಯಿ ನೊಂದಾಗ ಮೂಡಿಬಂದ ಕವನ ಶಾಂತಳಾಗು ತಾಯಿ, ರಾಗ ಭಿನ್ ಷಡ್ಜ್ ತಾಳ ದಾದರ. ಸಾಹಿತ್ಯ ಶ್ರೀಮತಿ ಮಂಗಲಾ ಮೆಟ್ಕೂರ್, ಸ್ವರ ಸಂಯೋಜನೆ ಶ್ರೀ ಯಾದವೇಂದ್ರ ಪೂಜಾರಿ, ತಬಲಾ ಸಾಥ್ ಶ್ರೀ ರಾಹುಲ್ ಮಂಡೋಳ್ಕರ್, ಧ್ವನಿ ನೀಡಿದವರು ಕೇಳಿ ಸಂಗೀತ ಮಹಾವಿದ್ಯಾಲಯದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ವೃಂದದವರು ಡಾಕ್ಟರ್ ಸುನೀತಾ ಪಾಟೀಲ್, ಡಾಕ್ಟರ್ ದುರ್ಗಾ ನಾಡಕರ್ಣಿ, ಡಾಕ್ಟರ್ ಹೇಮಾ ಪಾಟೀಲ್, ಶ್ರೀಮತಿ ಸುಜಾತಾ ಕಲ್ಮೇಶ್, ಅಶ್ವಿನಿ ಕಾಜಲ್ ಧಾಮ್ನೇಕರ್, ಸ್ಮಿತಾ ಕುಲಕರ್ಣಿ, ನಂದಿತಾ ಮಾಸ್ತಿಹೋಳಿಮಠ್, ಸ್ವಾತಿ ಹುದ್ದಾರ್, ಉಜ್ವಲಾ ದೇಶಪಾಂಡೆ, ವಿದ್ಯಾ ಹೆಗಡೆ, ಶಿವಾಂಗಿ ಶರ್ಮಾ ಮತ್ತು ಸವಿತಾ ಗುಡ್ಡಿ. ಈಗ ಶಾಂತ

0: ಎಲ್ಲರಿಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಮಂಗಳಾ ಮೆಟ್ಗುಡ್ ಅವರು ಸಾಹಿತ್ಯವನ್ನ ರಚಿಸಿ ಸ್ವರ ಸಂಯೋಜಿಸಿರುವ ಗೀತೆಗಳನ್ನ ಕೇಳಿದಿರಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
0: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ.

0: ನಾನು ಅನಿಲ್ ಕುಂಬ್ಳೆ, ವೇಣು ಧ್ವನಿ. ಎಲ್ಲರೂ ಕೇಳ್ತಾ ಇರಿ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರ ಮುಂದೆ ಬರಲಿಕ್ಕೆ ಇದೆ. ತಮ್ಮೆಲ್ಲರಿಗೂ ಹಾರ್ದಿಕವಾದ ಶುಭಾಶಯವನ್ನು ಕೋರ್ತೀನಿ. ಹಾಗೂ ವೇಣು ಧ್ವನಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು.
1: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ಎಸ್ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998.

0: ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಅಟಲ್ ವಯೋ ಅಭ್ಯುದಯ ಯೋಜನೆಯ ಆಧಾರಿತ ಸರಣಿ ಜಾಗೃತಿ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ, ಸಂಚಿಕೆ 23, ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
2: ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಅಟಲ್ ವಯೋ ಅಭ್ಯುದಯ ಯೋಜನೆ ಆಧಾರಿತ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವ, ಸಂಚಿಕೆ 23, ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
0: ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಶೇಷ ರೇಡಿಯೋ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಹೆಮ್ಮೆಗೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಲಕ್ಷ್ಮಿ. ಪ್ರತಿ ವಾರ ನಮ್ಮ ಗೌರವಾನ್ವಿತ ಹಿರಿಯ ನಾಗರಿಕರಿಗೆ ಮಾತ್ರ ಮೀಸಲಾದ ಕಾರ್ಯಕ್ರಮವನ್ನು ನಿಮಗೆ ತರುತ್ತಿದ್ದೇನೆ ಮತ್ತು ಇಂದು ಕೂಡ ಎಂದಿನಂತೆ ನನ್ನ ಪ್ರೀತಿಯ ಅಜ್ಜ ನನ್ನೊಂದಿಗಿದ್ದಾರೆ. ಅವರು ಜೀವನದ ಅನುಭವಗಳ ಆಗರ, ಬುದ್ಧಿವಂತಿಕೆಯ ಕಾರಂಜಿ, ಅಂತ್ಯವಿಲ್ಲದ ನಗುವಿನ ಮೂಲ ಮತ್ತು ಜೀವನದ ನಿಜವಾದ ಪಾಠಗಳನ್ನು ನಮಗೆ ಕಲಿಸುವ ಮಾರ್ಗದರ್ಶಕ ನಮ್ಮ ಭರತಜ್ಜ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮೊದಲು ಅವರನ್ನ ಪ್ರೀತಿಯಿಂದ ಸ್ವಾಗತಿಸೋಣ.
2: ಓ ವಾವ್ ಲಕ್ಷ್ಮಿ, ನೀನು ನನ್ನನ್ನ ತುಂಬಾ ಹೊಗಳ್ತಿದ್ದೀಯ. ನಮ್ಮೆಲ್ಲಾ ಪ್ರೀತಿಯ ಕೇಳುಗರಿಗೆ ನನ್ನ ಆತ್ಮೀಯ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನನ್ನ ಪ್ರೀತಿಯ ಮಕ್ಕಳು, ಯುವ ಸ್ನೇಹಿತರು ಮತ್ತು ಹಿರಿಯ ನಾಗರಿಕರಿಗೂ ಸಹ ನನ್ನ ನಮಸ್ಕಾರಗಳು. ಈ ಕಾರ್ಯಕ್ರಮವು ಕೇವಲ ರೇಡಿಯೋ ಕಾರ್ಯಕ್ರಮವಲ್ಲ, ಹಿರಿಯ ನಾಗರಿಕರಾಗಿರುವುದು ಹೊರೆಯಲ್ಲ, ಅವರು ಬೆಲೆ ಕಟ್ಟಲಾಗದಂತಹ ಸಂಪತ್ತು ಎಂಬುದನ್ನು ಎಲ್ಲರಿಗೂ ತಿಳಿಯಪಡಿಸುವ ಪ್ರಯತ್ನ. ನಾವು ಹೊತ್ತಿರುವ ವರ್ಷಗಳ ಅನುಭವ, ನಮ್ಮ ಕಥೆಗಳು, ನಮ್ಮ ನೆನಪುಗಳು, ಇವು ನಿಜವಾದ ಸಂಪತ್ತು. ಈ ಕಾರ್ಯಕ್ರಮವು ಈ ಸಂಪತ್ತನ್ನು ಪಾಲಿಸಲು, ಸಂರಕ್ಷಿಸಲು ಮತ್ತು ವಿಷಯವನ್ನು ರವಾನಿಸಲು ಅಸ್ತಿತ್ವದಲ್ಲಿದೆ.
0: ಖಂಡಿತ ಅಜ್ಜ, ಈ ಸುಂದರವಾದ ಚಿಂತನೆಯೊಂದಿಗೆ ನಾವು ಬಹಳ ಮುಖ್ಯವಾದ ವಿಷಯವನ್ನ ಇಂದು ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮ ಹಿರಿಯ ನಾಗರಿಕರ ಜೀವನವನ್ನು ಇನ್ನಷ್ಟು ಉತ್ತಮಗೊಳಿಸುವ ಗುರಿಯನ್ನು ಹೊಂದಿರುವಂತಹ ಒಂದು ಯೋಜನೆ ಇದನ್ನು ಹಿರಿಯ ನಾಗರಿಕರಿಗಾಗಿ ಇರುವಂತಹ ಸಮಗ್ರ ಕಾರ್ಯಕ್ರಮ IPSC ಅಂತ ಕರೆಯಲಾಗುತ್ತೆ. ಈಗ ನೀವು ಆಶ್ಚರ್ಯ ಪಡಬಹುದು ಅದು ಏನು ಅಂತ.
2: ಲಕ್ಷ್ಮಿ, ಹೆಸರು ಕೇಳಿದರೆ ಅದು ಹೊಸ ಖಾದ್ಯದಂತೆ ಅನಿಸುತ್ತದೆ, ಆದರೆ ಪ್ರಿಯ ಸ್ನೇಹಿತರೆ, ಇದು ಅದ್ಭುತ ಕಾರ್ಯಕ್ರಮ. ನಮ್ಮ ಸಮಾಜದಲ್ಲಿ ಹಿರಿಯ ನಾಗರಿಕರು ಅವರ ಗೌರವಕ್ಕೆ ಸರಿಯಾದ ಸೌಲಭ್ಯಗಳಿಗೆ ಅರ್ಹರು ಎಂದು ನೀವು ಒಪ್ಪುವುದಿಲ್ಲವೇ?
0: ಖಂಡಿತ ಅಜ್ಜ, ಈ ಸುಂದರವಾದ ಆಲೋಚನೆಯೊಂದಿಗೆ ಇಂದು ನಾವು ಬಹಳ ಮುಖ್ಯವಾದ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಹಿರಿಯರ ಆರೋಗ್ಯ ರಕ್ಷಣೆ, ಸಾಮಾಜಿಕ ಭದ್ರತೆ, ಆರ್ಥಿಕ ನೆರವು ಅಥವಾ ಮನರಂಜನೆಗೆ ಸಂಬಂಧಿಸಿದಂತಹ ಎಲ್ಲ ರೀತಿಯ ಸಹಾಯವನ್ನ ಪಡೆಯುವುದನ್ನ ಖಚಿತಪಡಿಸುವುದಕ್ಕಾಗಿಯೇ ಸರ್ಕಾರ ಈ ಮಾಹಿತಿಯನ್ನ ಪರಿಚಯಿಸ್ತಾ ಇದೆ.
2: ಅಷ್ಟೇ ಅಲ್ಲ ಲಕ್ಷ್ಮಿ, ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಅವರ ಹಕ್ಕುಗಳ ಬಗ್ಗೆ ಶಿಕ್ಷಣವನ್ನು ನೀಡುತ್ತದೆ. ಅವರು ಯಾರನ್ನೂ ಅವಲಂಬಿಸಬೇಕಾಗಿಲ್ಲ ಮತ್ತು ಸ್ವಾವಲಂಬಿ ಜೀವನವನ್ನು ನಡೆಸಬಹುದು. ಹಿರಿಯ ನಾಗರಿಕರು ಕೇವಲ ಗೌರವಕ್ಕೆ ಮಾತ್ರವಲ್ಲದೆ ಸರಿಯಾದ ಸೌಲಭ್ಯಗಳಿಗೂ ಅರ್ಹರು ಎಂದು ಸರ್ಕಾರ ಅರಿತುಕೊಂಡು ಈ ಕಾರ್ಯಕ್ರಮವನ್ನು ರಚನೆ ತಂದಿದೆ.
0: ಹಾಗಾದ್ರೆ ಸ್ನೇಹಿತರೆ, ಇಂದು ನಾವು ಈ ಯೋಜನೆಯ ಬಗ್ಗೆ ವಿವರವಾಗಿ ಮಾತಾಡ್ತೀವಿ ಮತ್ತು ಅದು ನಮ್ಮ ಹಿರಿಯ ನಾಗರಿಕರ ಜೀವನವನ್ನ ಹೇಗೆ ಸುಲಭಗೊಳಿಸುತ್ತೆ ಅನ್ನೋದನ್ನು ಕೂಡ ಚರ್ಚೆ ಮಾಡ್ತೀವಿ. ಆದ್ದರಿಂದ ನಮ್ಮೊಂದಿಗೆ ಇರಿ, ಇನ್ನೂ ಹೆಚ್ಚಿನ ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ.
1: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
3: ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು, ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ.
2: ಲಕ್ಷ್ಮಿ, ಇಂದು ನಾನು ನಿಮಗೆ ಒಂದು ಹೃದಯ ಸ್ಪರ್ಶಿ ಕಥೆಯನ್ನು ಹೇಳುತ್ತೇನೆ. ಇದು ಒಂದು ಕಾಲದಲ್ಲಿ ಒಂಟಿತನ ಮತ್ತು ದುಃಖದಲ್ಲಿ ಮುಳುಗಿದ ಹಿರಿಯ ವ್ಯಕ್ತಿ ರಾಮನಾಥ್ಜಿಯವರ ಕತೆ. ಆದರೆ ಅದರ ನಂತರ ಅದ್ಭುತ ಸರ್ಕಾರ ಕಾರ್ಯಕ್ರಮವು ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ಆ ಕಾರ್ಯಕ್ರಮ ಯಾವುದೆಂದರೆ ಅದೇ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ IPSC.
0: ವಾವಜ್ಜ, ಅದರ ಬಗ್ಗೆ ಕೇಳಿದಾಗ ನನಗೂ ನಿಜವಾಗ್ಲೂ ಕುತೂಹಲ ಮೂಡ್ತಾ ಇದೆ. ಈ ಯೋಜನೆ ರಾಮನಾಥ್ಜಿ ಅವರ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನ ತಂತು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಉತ್ಸಾಹದಿಂದಿದ್ದೇನೆ. ದಯವಿಟ್ಟು ಬೇಗನೆ ಪ್ರಾರಂಭಿಸಿ ಅಜ್ಜ.
2: ರಾಮನಾಥ್ಜಿ ಅವರಿಗೆ 72 ವರ್ಷ. ಅವರು ಕಠಿಣ ಪರಿಶ್ರಮಿ ಮತ್ತು ಉತ್ಸಾಹ ಭರಿತ ವ್ಯಕ್ತಿಗಳಾಗಿದ್ದರು. ತಮ್ಮ ವಯಸ್ಸಿನಲ್ಲಿ ಅವರು ದಣಿ ವರಿಯದೆ ಕೆಲಸ ಮಾಡಿದರು, ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಿದರು ಮತ್ತು ಅವರ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಸಾಧಿಸಲು ಸಹಾಯ ಮಾಡಿದರು. ಆದರೆ ಕಾಲ ಕಳೆದಂತೆ ವಿಷಯಗಳು ಬದಲಾದವು. ಕೆಲವು ವರ್ಷಗಳ ಹಿಂದೆ ಅವರು ತಮ್ಮ ಜೀವನ ಸಂಗಾತಿಯನ್ನು ಕಳೆದುಕೊಂಡರು. ಅವರ ಪತ್ನಿ ಅವರ ನೆರಳಾಗಿದ್ದರು. ಅವರ ಮರಣದ ನಂತರ ಅವರ ಜೀವನದಿಂದ ಎಲ್ಲಾ ಬಣ್ಣಗಳು ಮಸುಕಾದಂತೆ ಇತ್ತು. ಒಂದು ಕಾಲದಲ್ಲಿ ನಗು, ಸಂಭಾಷಣೆ ಮತ್ತು ಪ್ರೀತಿ ಕ್ಷಣಗಳಿಂದ ತುಂಬಿದ ಮನೆ ಖಾಲಿ ಮತ್ತು ನಿರ್ಜನವಾಗಿತ್ತು. ಅವರು ತಮ್ಮ ಇಡೀ ಜೀವನವನ್ನು ಯಾರಿಗೆ ಮುಡುಪಾಗಿಟ್ಟಿದ್ದರೋ ಆ ಮಗ ಮತ್ತು ಮಗಳು ಈಗ ಕೆಲಸಕ್ಕಾಗಿ ವಿದೇಶಕ್ಕೆ ತೆರಳಿದರು. ಅವರು ಆವಾಗವಾಗ ವಿಡಿಯೋ ಕರೆ ಮಾಡುತ್ತಿದ್ದರು ಮತ್ತು ಹಬ್ಬಗಳಿಗೆ ಉಡುಗೊರೆಗಳನ್ನು ಕಳುಹಿಸುತ್ತಿದ್ದರು. ಆದರೆ ಆ ಪ್ರೀತಿ, ಆ ನಿಕಟತೆ,

0: ಎಚ್ಚರಗೊಂಡು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಿದ್ರು. ಸ್ವಲ್ಪ ನಡೆಯಲು ಹೋಗುತ್ತಿದ್ರು ಮತ್ತು ನಂತರದ ದಿನ ಉಳಿದ ಸಮಯವನ್ನು ಟಿವಿ ನೋಡುತ್ತಾ ಕಳೆಯುತ್ತಿದ್ರು. ಸಂಜೆಯಾಗುತ್ತಿದ್ದಂತೆ ಅವರ ಒಂಟಿತನ ಜಾಸ್ತಿ ಆಗುತ್ತಿತ್ತು. ಅವರ ಮುಖದಲ್ಲಿನ ನಗು ಕಣ್ಮರೆಯಾದಂತೆ ತೋರುತ್ತಿತ್ತು. ಆದರೆ ಒಂದು ದಿನ ಪವಾಡ ಸದೃಶವಾದ ಸಂಗತಿಯೊಂದು ಸಂಭವಿಸಿತ್ತು. ರಾಮನಾಥ್ಜಿಯವರ ನೆರೆಯ ಶರ್ಮಾ ಅವರು ಯಾವಾಗಲೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದರು. ಅವರನ್ನು ಭೇಟಿ ಮಾಡಲು ಬಂದರು. ಅವರು ರಾಮನಾಥ್ಜಿಯವರಿಗೆ ಒಂದು ಸರ್ಕಾರಿ ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಅದೇ ಹಿರಿಯ ನಾಗರಿಕರಿಗೆ ಸಮಗ್ರ ಕಾರ್ಯಕ್ರಮ. ಈ ಯೋಜನೆಯನ್ನು ಒಂಟಿತನದಿಂದ ಹೋರಾಡುತ್ತಿರುವ ವೃದ್ಧ ವ್ಯಕ್ತಿಗಳಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಕಾರ್ಯಕ್ರಮದಡಿಯಲ್ಲಿ ಹಿರಿಯ ನಾಗರಿಕರಿಗಾಗಿ ಹಗಲು ಯೋಗಕ್ಷೇಮ ಕೇಂದ್ರಗಳನ್ನು ವಿವಿಧ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ. ಅಲ್ಲಿ ವೃದ್ಧರು ಭೇಟಿಯಾಗಬಹುದು, ಮಾತನಾಡಬಹುದು ಮತ್ತು ಅವರು ವಿವಿಧ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಇದರಿಂದ ಒಂಟಿತನ ನಿಗಿಸಲು ಅವರಿಗೆ ಸಹಾಯವಾಗುತ್ತದೆ. ಮೊದಲಿಗೆ ರಾಮನಾಥ್ಜಿ ಸಂಪೂರ್ಣವಾಗಿ ನಿರಾಕರಿಸಿದರು. ಓ ಅಣ್ಣ, ಈ ವಯಸ್ಸಿನಲ್ಲಿ ನಾನು ಏನು ಮಾಡಲಿ, ಈಗ ದೇವರನ್ನು ಭಜಿಸುವ ಸಮಯ ಬಂದಿದೆ ಎಂದರು. ಶರ್ಮಾ ಅವರು ಉತ್ತರಿಸಿದರು, ಖಂಡಿತವಾಗಿ ದೇವರು ಎಲ್ಲರನ್ನೂ ನೋಡಿಕೊಳ್ಳುತ್ತಾನೆ, ಆದರೆ ನಮ್ಮ ಸ್ವಂತ ಜೀವನ ಸುಧಾರಿಸಲು ನಾವು ಪ್ರಯತ್ನ ಮಾಡಬೇಕು, ಕನಿಷ್ಠ ಪಕ್ಷ ಒಮ್ಮೆ ಪ್ರಯತ್ನಿಸಿ. ಸಾಕಷ್ಟು ಮನವೊಲಿಕೆ ನಂತರ ರಾಮನಾಥ್ಜಿಯವರು ಅಂತಿಮವಾಗಿ ಒಪ್ಪಿಕೊಂಡರು. ಸರಿ, ಅದನ್ನು ಒಮ್ಮೆ ನೋಡುವುದರಲ್ಲಿ ಏನಾಗುತ್ತದೆ ಎಂದು ಅವರು ಯೋಚಿಸಿದರು. ಮತ್ತು ಮರುದಿನ ಅವರು ಶರ್ಮಾ ಅವರೊಂದಿಗೆ ಹಿರಿಯರ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ಹೋದರು. ಈಗ ಲಕ್ಷ್ಮೀ, ಅಲ್ಲಿ ನಡೆದದ್ದು ಒಂದು ಚಲನಚಿತ್ರದಂತೆ ಇತ್ತು.
1: ಓ ಅಜ್ಜ, ಮುಂದೇನಾಯ್ತು?
0: ರಾಮನಾಥ್ ಅವರು ಕೇಂದ್ರಕ್ಕೆ ಕಾಲಿಟ್ಟ ತಕ್ಷಣ ಅವರ ಹೆಜ್ಜೆಗಳು ನಿಂತವು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವರು ವರ್ಷಗಳಿಂದ ಅನುಭವಿಸಿದ ವಾತಾವರಣವಾಯಿತು. ಅವರ ಸುತ್ತಲೂ ಅವರ ವಯಸ್ಸಿನ ಜನರು ಇದ್ದರು. ಕೆಲವರು ಮಾತನಾಡುತ್ತಿದ್ದರು, ಕೆಲವರು ಕಾರ್ಡ್ಗಳನ್ನು ಆಡುತ್ತಿದ್ದರು, ಇನ್ನಿತರು ಸಂಗೀತ ಕೇಳುತ್ತಿದ್ದರು ಮತ್ತು ಕೆಲವರು ಯೋಗಾಭ್ಯಾಸ ಮಾಡುತ್ತಿದ್ದರು. ವೃದ್ಧರಿಗಾಗಿ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಹೊಂದಿರುವ ದೊಡ್ಡ ಸಭಾಂಗಣವಾಗಿತ್ತು. ಪುಸ್ತಕಗಳನ್ನು ಓದಬಹುದಾದ ಗ್ರಂಥಾಲಯ, ಜನರು ಚಿತ್ರ ಬಿಡಿಸುವ ಕಲಾ ವಿಭಾಗ ಮತ್ತು ಹಾರ್ಮೋನಿಯಂ ನುಡಿಸುತ್ತಿರುವ ಮತ್ತು ಇನ್ನೊಬ್ಬರು ಹಾಡುತ್ತಿರುವ ಸಂಗೀತ ಕೊಠಡಿ ಕೂಡ ಇತ್ತು. ಅಂತಹ ಸ್ಥಳ ಅಸ್ತಿತ್ವದಲ್ಲಿದೆ ಎಂದು ರಾಮನಾಥ್ಜಿ ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಅವರು ಪರಿಸರದೊಂದಿಗೆ ಬೆರೆಯಲು ಪ್ರಾರಂಭಿಸಿದರು. ಮೊದಲಿಗೆ ಅವರು ಸುಮ್ಮನೆ ಕುಳಿತು ಇತರರನ್ನು ಗಮನಿಸಿದರು. ನಂತರ ಕ್ರಮೇಣ ಅವರು ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಕೆಲವೇ ದಿನಗಳಲ್ಲಿ ಅವರ ಜೀವನವು ಬದಲಾಗಲು ಪ್ರಾರಂಭಿಸಿತು. ಅವರು ಪ್ರತಿದಿನ ಕೇಂದ್ರಕ್ಕೆ ಭೇಟಿ ನೀಡಲು ಪ್ರಾರಂಭಿಸಿದರು. ಅವರು ಹೊಸ ಸ್ನೇಹಿತರನ್ನು ಮಾಡಿಕೊಂಡರು, ನಗು ಮತ್ತು ಹಾಸ್ಯಗಳನ್ನು ಹಂಚಿಕೊಂಡರು ಮತ್ತು ಜೀವನದಲ್ಲಿ ಹೊಸ ಸಂತೋಷವನ್ನು ಅನುಭವಿಸಿದರು. ರಾಮನಾಥ್ಜಿ ಯಾವಾಗಲೂ ಹಾಡುವುದರ ಬಗ್ಗೆ ಉತ್ಸಾಹ ಹೊಂದಿದ್ದರು. ಆದರೆ ಅವರು ಹಲವು ವರ್ಷಗಳಿಂದ ಹಾಡುವುದನ್ನು ನಿಲ್ಲಿಸಿದರು. ಒಂದು ದಿನ ಕೇಂದ್ರದ ಸಂಘಟಕರು ಅವರನ್ನು ಹಾಡಲು ಕೇಳಿಕೊಂಡರು. ಮೊದಲಿಗೆ ಅವರು ಹಿಂಜರಿದರು, ಆದರೆ ನಂತರ ಅವರು ತಮ್ಮ ಹಳೆಯ ಅಭ್ಯಾಸವನ್ನು ಪುನರುಜ್ಜೀವನಗೊಳಿಸಿದರು. ಮತ್ತು ಓಹೋ ಲಕ್ಷ್ಮಿ, ಅದು ಎಂತಹ ಪ್ರದರ್ಶನವಾಗಿತ್ತು ಅಂದರೆ, ಅವರು ಹಾಡಲು ಪ್ರಾರಂಭಿಸಿದ ತಕ್ಷಣ ಅಲ್ಲಿದ್ದ ಎಲ್ಲಾ ಹಿರಿಯರು ಅವರನ್ನು ಉತ್ಸಾಹದಿಂದ ಚಪ್ಪಾಳೆ ತಟ್ಟಿದರು. ಆ ದಿನದಿಂದ ರಾಮನಾಥ್ ಅವರು ಕೇಂದ್ರದ ಸಂಗೀತ ತರಗತಿಯ ಭಾಗವಾದರು. ಅವರು ಹಾಡುತ್ತಿದ್ದರು ಮತ್ತು ಕೆಲವೊಮ್ಮೆ ಸ್ವರಚಿತ ಕವನಗಳನ್ನು ಹಾಡುತ್ತಿದ್ದರು. ಅವರ ಜೀವನವು ಈಗ ಹೊಸ ಚೈತನ್ಯದೊಂದಿಗೆ ತುಂಬಿತ್ತು.
1: ಇದು ನಿಜಕ್ಕೂ ಹೃದಯ ಸ್ಪರ್ಶಿ ಕಥೆ. ಒಂದು ಕಾಲದಲ್ಲಿ ಒಂಟಿತನದಲ್ಲಿ ಬದುಕುತ್ತಿದ್ದ ರಾಮನಾಥ್ ಅವರು ಹೊಸ ಕುಟುಂಬವನ್ನ ಕಂಡುಕೊಂಡ್ರು. ಈ IPSRC ಯೋಜನೆ ನಮ್ಮ ಹಿರಿಯ ನಾಗರಿಕರಿಗೆ ಒಂದು ಆಶೀರ್ವಾದಕ್ಕಿಂತ ಕಡಿಮೆ ಇಲ್ಲ.
0: ಖಂಡಿತ ಲಕ್ಷ್ಮಿ, ಈ ಯೋಜನೆ ರಾಮನಾಥ್ ಅವರ ಜೀವನವನ್ನು ಮಾತ್ರ ಬದಲಾಯಿಸಲಿಲ್ಲ, ಸಾವಿರಾರು ವೃದ್ಧರ ಜೀವನದಲ್ಲಿ ಪರಿವರ್ತನೆ ತಂದಿದೆ. ಇದು ಅವರಿಗೆ ಹೊಸ ಭರವಸೆ, ಹೊಸ ಉತ್ಸಾಹ ಮತ್ತು ಬದುಕಲು ಹೊಸ ಕಾರಣವನ್ನು ನೀಡುತ್ತದೆ.
1: ಆದ್ದರಿಂದ ಸ್ನೇಹಿತರೆ, ಇದು IPSRC ಮ್ಯಾಜಿಕ್. ಇದು ಕೇವಲ ಸರ್ಕಾರಿ ಯೋಜನೆಯಲ್ಲ, ನಮ್ಮ ಹಿರಿಯ ನಾಗರಿಕರಿಗಾಗಿ ಇರುವಂತಹ ಹೊಸ ಜಗತ್ತು.
2: ಸಹಾಯ ಮಾಡುವುದರಲ್ಲಿ ಸಿಗುವ ಸಂತೋಷ ಬೇರೆ ಯಾವುದರಲ್ಲಿದೆ? ಅದರಲ್ಲೂ ಹಿರಿಯ ನಾಗರಿಕರು ಇಂತಹ ಸಹಾಯದ ನಿರೀಕ್ಷೆಯಲ್ಲಿರ್ತಾರೆ. ಭಾರತ ಸರ್ಕಾರವು ಹಿರಿಯ ನಾಗರಿಕರಿಗೆ ಸಹಾಯ ಮಾಡಲೆಂದೇ ಯುವ ಸಮುದಾಯಕ್ಕೆ ಅವಕಾಶವನ್ನು ನೀಡಿದೆ. ಜೆರಿಯಾಟ್ರಿಕ್ ಕೇರ್ ಗಿವರ್ಸ್ ಯೋಜನೆಯ ಮೂಲಕ ಯುವಕ ಯುವತಿಯರು ತರಬೇತಿಯನ್ನು ಪಡೆದು ಹಿರಿಯ ನಾಗರಿಕರ ತೊಂದರೆಗಳಿಗೆ ಸ್ಪಂದಿಸುವ ಅವರ ಸೇವೆಯನ್ನು ಮಾಡುವ ಅವಕಾಶವಿದೆ. ದೇಶದಾದ್ಯಂತ ಸುಮಾರು 3,000ಕ್ಕಿಂತಲೂ ಅಧಿಕ ಜೆರಿಯಾಟ್ರಿಕ್ ಕೇರ್ ಗಿವರ್ಸ್ ತರಬೇತಿಯನ್ನು ನೀಡಲಾಗಿದೆ. ನೀವು ಕೂಡ ಇದರ ಭಾಗವಾಗಬಹುದು. ಹಿರಿಯ ನಾಗರಿಕರ ಮುಖದಲ್ಲಿ ನಗು ಅರಳಿಸುವ ಮಹತ್ ಕಾರ್ಯ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ SCW.DOSJE.GOV.IN

0: ಕೇಂದ್ರಕ್ಕೆ ಭೇಟಿ ನೀಡಿ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನಿಂದ ಜನಹಿತಕ್ಕಾಗಿ ಜಾರಿ.
1: ಅಜ್ಜ, ಜ್ಞಾನವನ್ನ ವಿಸ್ತರಿಸುವುದರಿಂದ ನಾವು ಬುದ್ಧಿವಂತರಾಗುತ್ತೇವೆ ಅಂತ ನೀನು ಯಾವಾಗ್ಲೂ ಹೇಳ್ತಾ ಇರ್ತೀಯಲ್ವಾ, ಇಂದು ನಾನು ನಿನ್ನಿಂದ ಈ IPSRC ಯೋಜನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀನಿ. ಈ ಯೋಜನೆ ನಿಖರವಾಗಿ ಏನು ಮತ್ತು ಇದು ನಮ್ಮ ಹಿರಿಯ ನಾಗರಿಕರಿಗೆ ಯಾವ ಸೌಲಭ್ಯಗಳನ್ನ ಒದಗಿಸುತ್ತೆ ಅಂತ ಹೇಳಿ.
2: ಖಂಡಿತ, ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಕುತೂಹಲವನ್ನು ನೋಡಿ ನನಗೆ ನಿಜವಾಗಿಯೂ ಸಂತೋಷವಾಗುತ್ತಿದೆ. IPSRC ಯೋಜನೆಯು ಸರ್ಕಾರವು ಪ್ರಾರಂಭಿಸಿದ ವಿಶೇಷ ಕಾರ್ಯಕ್ರಮವಾಗಿದ್ದು ನಮ್ಮ ಹಿರಿಯ ನಾಗರಿಕರನ್ನು ಸ್ವಾವಲಂಬಿಗಳಾಗಿ ಮತ್ತು ಸಂತೋಷವಾಗಿರಿಸುವ ಪ್ರಾಥಮಿಕ ಗುರಿಯನ್ನು ಹೊಂದಿದೆ. ಶಾಲೆಗಳು ಮತ್ತು ಆಟದ ಮೈದಾನಗಳು ಮಕ್ಕಳಿಗೆ ಅಗತ್ಯವಾಗಿರುವುದಂತೆಯೇ ನಮ್ಮ ಹಿರಿಯರಿಗೂ ಅವರು ಸುರಕ್ಷಿತವಾಗಿರಲು, ಆರೋಗ್ಯವಾಗಿರಲು ಮತ್ತು ಸಾಮಾಜಿಕವಾಗಿ ಸಕ್ರಿಯರಾಗಿರಲು ಇಂತಹ ವಾತಾವರಣ ಬೇಕು. ಈಗ ಊಹಿಸಿ, ನಮ್ಮ ಹಿರಿಯರು ನಮ್ಮ ಆಯ್ಕೆಯ ಸ್ನೇಹಿತರನ್ನು ಹುಡುಕಲು, ಸಮಯ ಕಳೆಯಲು, ಉತ್ತಮ ಸ್ಥಳವನ್ನು ಹೊಂದಲು, ಸರಿಯಾದ ಆರೋಗ್ಯ ಸೇವೆಯನ್ನು ಪಡೆಯಲು ಮತ್ತು ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆಯಲು ಸಾಧ್ಯವಾದರೆ ಅದು ಅದ್ಭುತ ಅಲ್ಲವೇ?
1: ವಾವ್, ಅದ್ಭುತವಾಗಿರುತ್ತೆ ಅಜ್ಜ. ಆದ್ರೆ ಅಜ್ಜ, ಈ ಯೋಜನೆಯು ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಸೌಲಭ್ಯಗಳನ್ನ ಒದಗಿಸುತ್ತೆ?
2: ಇದು ಒಂದು ಉತ್ತಮ ಪ್ರಶ್ನೆ. IPSRC ಯೋಜನೆಯು ನಮ್ಮ ಹಿರಿಯ ನಾಗರಿಕರ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ವಿನ್ಯಾಸಗೊಳಿಸಲಾಗಿದೆ. ಹಲವಾರು ಪ್ರಮುಖ ಸೌಲಭ್ಯಗಳನ್ನು ಒಳಗೊಂಡಿದೆ. ನಾನು ಅವುಗಳನ್ನು ಒಂದೊಂದಾಗಿ ನಿಮಗೆ ವಿವರಿಸುತ್ತೇನೆ. ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳು. ಹಿರಿಯ ವ್ಯಕ್ತಿಗಳು ತಮ್ಮ ದಿನವನ್ನು ಸಂತೋಷದಿಂದ ಕಳೆಯಬಹುದಾದ ವಿಶೇಷ ಸ್ಥಳಗಳಾಗಿವೆ. ಇದು ಮಕ್ಕಳಿಗೆ ಆಟದ ಶಾಲೆ ಇದ್ದಂತೆ, ಆದರೆ ಆಟವಾಡುವ ಬದಲು ನಗು, ಧ್ಯಾನ, ಯೋಗ, ಪುಸ್ತಕಗಳನ್ನು ಓದುವುದು ಮತ್ತು ಅದೇ ವಯಸ್ಸಿನ ಜನರೊಂದಿಗೆ ಸಂಭಾಷಣೆಗಳನ್ನು ಆನಂದಿಸುವುದು ಇರುತ್ತದೆ. ಹಿರಿಯರು ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಅವುಗಳೇನೆಂದರೆ ಸಂಗೀತ ಮತ್ತು ನೃತ್ಯ ಕಾರ್ಯಾಗಾರಗಳು, ಕಥೆ ಮತ್ತು ಕವನ ಬರೆಯುವ ಅವಧಿಗಳು, ಬೋರ್ಡ್ ಆಟ ಮತ್ತು ಒಗಟುಗಳು, ತೋಟಗಾರಿಕೆ ಮತ್ತು ಚಿತ್ರಕಲೆ, ಫಿಟ್ ಆಗಿರಲು ಲಘು ಯೋಗ ಮತ್ತು ವ್ಯಾಯಾಮ ಅವಧಿಗಳು ಇಲ್ಲಿ ಲಭ್ಯವಿರುತ್ತದೆ. ಈಗ ಹೇಳು, ಅದು ಸಂತೋಷದ ಸಂಗತಿಯಲ್ಲವೇ?
1: ಖಂಡಿತ ಅಜ್ಜ, ನೀವು ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ನಾನು ಅನ್ಕೊಳ್ತೀನಿ.
2: ಹೌದು ಹೌದು, ಆದರೆ ಇದೀಗ ನಾನು ನಿಮ್ಮೊಂದಿಗೆ ಆಟವಾಡಲು ಸಂತೋಷ ಪಡುತ್ತಿದ್ದೇನೆ. ಸರಿ, ಮುಂದೆ ಕೇಳು. ಆರೋಗ್ಯ ಸೌಲಭ್ಯಗಳು, ವೃದ್ಧರ ಆರೋಗ್ಯವನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ಈ ಯೋಜನೆಯು ಹಲವಾರು ಆರೋಗ್ಯ ಸೇವೆಗಳನ್ನು ಒಳಗೊಂಡಿದೆ. ಅವುಗಳೇನೆಂದರೆ ನಿಯಮಿತ ಆರೋಗ್ಯ ಮೇಲ್ವಿಚಾರಣೆಯನ್ನು ಖಚಿತಪಡಿಸಿಕೊಳ್ಳಲು ಉಚಿತ ವೈದ್ಯಕೀಯ ತಪಾಸಣೆ, ಟೆಲಿಮೆಡಿಸಿನ್ ಸೇವೆಗಳು, ಹಿರಿಯ ನಾಗರಿಕರು ವಿಡಿಯೋ ಕರೆ ಮೂಲಕ ವೈದ್ಯರನ್ನು ಸಂಪರ್ಕಿಸಲು ಅನುವು ಮಾಡಿಕೊಡುತ್ತದೆ, ಆಸ್ಪತ್ರೆಗಳಿಗೆ ಭೇಟಿ ನೀಡಲು ಸಾಧ್ಯವಾಗದ ವೃದ್ಧರ ವ್ಯಕ್ತಿಗಳನ್ನು ತಲುಪಿಸುವ ಮೊಬೈಲ್ ಆರೋಗ್ಯ ವಾಹನಗಳು, ಉಚಿತ ಔಷಧಿಗಳು ಮತ್ತು ಅಗತ್ಯ ವೈದ್ಯಕೀಯ ಉಪಕರಣಗಳೊಂದಿಗೆ ಸಹಾಯ.
1: ವಾವಜ, ಈ ಯೋಜನೆಯು ವೃದ್ಧರ ಆರೋಗ್ಯ ಅಗತ್ಯಗಳನ್ನು ಸಹ ನೋಡಿಕೊಳ್ಳುತ್ತೆ ಅಂತಾಯ್ತು.
2: ಹೌದು, ಮತ್ತು ಅವರ ಮಾನಸಿಕ ಯೋಗಕ್ಷೇಮವೂ ಸಹ. ಮಾನಸಿಕ ಮತ್ತು ಸಾಮಾಜಿಕ ಬೆಂಬಲ, ಈಗ ನೋಡಿ, ದೈಹಿಕ ಆರೋಗ್ಯ ಮಾತ್ರ ಮುಖ್ಯವಲ್ಲ, ಹಿರಿಯರಿಗಾಗಿ ಮಾನಸಿಕ ಯೋಗಕ್ಷೇಮವೂ ಅಷ್ಟೇ ಮುಖ್ಯ. ಒಂಟಿತನ ಮತ್ತು ಖಿನ್ನತೆ ಪ್ರಮುಖ ಸವಾಲುಗಳಾಗಿವೆ. ಇದನ್ನು ಪರಿಹರಿಸಲು ಯೋಜನೆಯು ವಿಶೇಷ ಉಪಕ್ರಮಗಳನ್ನು ಒಳಗೊಂಡಿದ್ದೇವೆ. ಅವರು ಭಾವನಾತ್ಮಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಯಾದ ಮಾರ್ಗದರ್ಶನವನ್ನು ಒದಗಿಸಲು ಸಮಾಲೋಚನೆ ಸೇವೆಗಳು, ಅವರ ಗೆಳೆಯರನ್ನು ಭೇಟಿಯಾಗಲು ಮತ್ತು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದಾದ ಗುಂಪು ಚಟುವಟಿಕೆಗಳು, ಅವರ ಕಾಳಜಿಯನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಅವರಿಗೆ ಸಹಾಯ ಮಾಡಲು ಮಾನಸಿಕ ಬೆಂಬಲ.
1: ಈ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವು ನೀಡ್ತೀರಾ ಅಂತ ನಾ ಬಯಸ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ವಿರಾಮವನ್ನ ತೆಗೆದುಕೊಳ್ಳೋಣ ಅಜ್ಜ.
3: ಇಷ್ಟು ಬೆಳ್ಬೆಳಿಗ್ಗೆ ಯಾರು ಬಾಗಿಲು ಬಡಿತಾ ಇರೋದು? ಅರೆ ಸದಾನಂದನ್ನ.
4: ಏನ್ ನಾರಾಯಣ, ಪ್ರತಿದಿನ ವಾಕಿಂಗ್ ಬರ್ತಾ ಇದ್ದೆ, ಈಗ ಯಾಕೆ ಬರ್ತಾ ಇಲ್ಲ? ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ.
3: ಏನ್ ಮಾಡೋದು, ಈಗಂತೂ ನಡೆಯೋದಕ್ಕೆ ಕಷ್ಟ ಆಗ್ತಾ ಇದೆ, ವಯಸ್ಸು ಜಾಸ್ತಿ ಆಗಿದೆ, ನಡೆಯೋದಕ್ಕೆ ಆಗ್ತಾ ಇಲ್ಲ.
4: ಹೌದು, ನೀವು ನಡೆಯುವುದಕ್ಕೆ ಒಂದು ವಾಕರ್ ತೆಗಿಬೋದಿತ್ತಲ್ಲ?
3: ಅದೇ ಅಣ್ಣ, ವಾಕರ್ ತಗೊಳ್ಳೋದಕ್ಕೆ ಅಷ್ಟು ಹಣ ನಮ್ಮಲ್ಲಿ ಇರ್ಬೇಕಲ್ವಾ?
4: ಅದರ ಬಗ್ಗೆ ಚಿಂತೆ ಬಿಡಿ ನಾರಾಯಣ, ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮೂಲಕ ನೀವು ಅದನ್ನ ಪಡ್ಕೊಳ್ಬಹುದು.
3: ವಯೋಶ್ರೀ ಯೋಜನೆಯ?
4: ಹೌದು, ಭಾರತ ಸರ್ಕಾರ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ವಿಕಲಾಂಗತೆಯ ಅನ್ನ ಹೊಂದಿದ್ರೆ, ಬಿಪಿಎಲ್ ಕಾರ್ಡ್ ಅಥವಾ ಅವರ ಮಾಸಿಕ ಆದಾಯ 15,000 ಕಡಿಮೆ ಇದ್ರೆ ಅಂತವರಿಗೆ ಅಗತ್ಯ ಸೌಲಭ್ಯವನ್ನ ಸರ್ಕಾರ ಕೊಡ್ತಾ ಇದೆ. ಇದರಲ್ಲಿ ನಡೆಯಲು ಅಗತ್ಯವಿರುವ ವಾಕರ್, ವಿವಿಧ ಬಗೆಯ ವೀಲ್ ಚೇರುಗಳು, ಕನ್ನಡಕ, ಶ್ರವಣ ಸಾಧನ, ಇಂತಹ ಅನೇಕ ಅಗತ್ಯ ಸಾಧನವನ್ನ ನೀಡ್ತಾ ಇದೆ. ಅದು ಮಾತ್ರವಲ್ಲದೆ ಕಾಲು ಸೊಂಟಕ್ಕೆ ಬಳಸುವ ಬೆಲ್ಟ್ ನಂತಹ ಉಪಕರಣಗಳು ಕೂಡ ಉಚಿತವಾಗಿ ಸಿಗ್ತಾ ಇದೆ.
3: ಹೌದಾ? ಆದ್ರೆ ಇದನ್ನು ನಾವು ಹೇಗೆ ಪಡ್ಕೊಳ್ಬಹುದು?
4: ನೋಡಿ ನಾರಾಯಣನ್ನ, ದೇಶದಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಅಧಿಕ ಜನರಿಗೆ ಈ ಉಪಕರಣವನ್ನ ಸರ್ಕಾರ ನೀಡಿದೆ. ನಿಮಗೂ ಬೇಕಿದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಆದಾಯ ಪ್ರಮಾಣ ಪತ್ರದ ಜೊತೆಗೆ ಅರ್ಜಿ ಸಲ್ಲಿಸಬಹುದು. ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವುದಾದ್ರೆ socialjustice.gov.in ಗೆ ಭೇಟಿ ನೀಡಿ ಅಲ್ಲಿಯೂ ಕೂಡ ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಅದಕ್ಕಿಂತ ಸುಲಭವಾಗಿ ಉಚಿತ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ನೀವು ಕರೆ ಮಾಡಿ.
3: ಒಳ್ಳೆ ಮಾಹಿತಿ ನೀಡಿದಿರಣ್ಣ. ನಾನು ಕೂಡ ವಯೋಶ್ರೀ ಯೋಜನೆ ಮೂಲಕ ವಾಕರನ್ನು ಪಡೆದುಕೊಳ್ತೇನೆ ಮತ್ತೆ ನಿಮ್ ಜೊತೆ ತಿರುಗಾಡೋದಕ್ಕೆ ಬರ್ತೇನೆ.
0: ಹಿರಿಯ ನಾಗರಿಕರು ವಯೋಶ್ರೀ ಯೋಜನೆಯ ಲಾಭ ಪಡೆದು ಗೌರವಯುತ ಜೀವನವನ್ನು ನಡೆಸಲು ಸಹಕರಿಸೋಣ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ.
5: ನಮ್ಮ ಹಿರಿಯರಿಗೆ ನಮ್ಮ ಗೌರವ.
1: ಇಂದು ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮದ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಅಜ್ಜ, ಈಗಾಗಲೇ ಹಿರಿಯ ನಾಗರಿಕರ ಡೇ ಕೇರ್ ಸೆಂಟರ್, ಆರೋಗ್ಯ ಸೌಲಭ್ಯಗಳು ಮತ್ತು ಮಾನಸಿಕ ಮತ್ತು ಸಾಮಾಜಿಕ ಬೆಂಬಲದ ಬಗ್ಗೆ ನಿಮಗೆ ಹೇಳ್ತಾ ಇದ್ದಾರೆ.
2: ಈಗ ಹೆಚ್ಚಿನ ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ಹೇಳ್ತೇನೆ. ಆರ್ಥಿಕ ನೆರವು. ಅನೇಕ ವೃದ್ಧರು ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ. ಈ ಯೋಜನೆಯು ಮುಂದೆ ಹೇಳುವ ಸೌಲಭ್ಯಗಳನ್ನು ಒಳಗೊಂಡಿವೆ. ಅವರು ಸ್ವಾವಲಂಬಿಗಳಾಗಿರಲು ಸಹಾಯ ಮಾಡಲು ಪಿಂಚಣಿ ಯೋಜನೆಗಳು, ಅವರ ಆಸ್ತಿ ಮತ್ತು ಹಕ್ಕುಗಳನ್ನು ರಕ್ಷಿಸಲು ಕಾನೂನು ಸಮಾಲೋಚನೆ, ಅಗತ್ಯವಿರುವ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವು, ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ. ಹಿರಿಯ ನಾಗರಿಕರು ಹೊಸ ಕೌಶಲ್ಯಗಳನ್ನು ಏಕೆ ಕಲಿಯಬೇಕು ಎಂದು ನೀವು ಆಶ್ಚರ್ಯ ಪಡಬಹುದು. ಆದರೆ ಅದರ ಬಗ್ಗೆ ಯೋಚಿಸಿ. ಒಬ್ಬ ಹಿರಿಯರು ಯಾವಾಗಲೂ ಕವಿತೆ ಬರೆಯಲು ಅಥವಾ ಹೊಸ ಕರಕುಶಲತೆಯನ್ನು ಕಲಿಯಲು ಬಯಸಿದರೆ ಏನು? ಇದು ಒಂದು ಉತ್ತಮ ಅವಕಾಶ. ಇಲ್ಲಿ ಹಿರಿಯರು ಕಂಪ್ಯೂಟರ್ಗಳು, ಹೊಲಿಗೆ ಮತ್ತು ಕಸೂತಿ, ಸಂಗೀತ ಮತ್ತು ಇತರ ಹೊಸ ಕೌಶಲ್ಯಗಳನ್ನು ಕಲಿಯಬಹುದು. ಅವರು ಆನ್ಲೈನ್ ಕೆಲಸ ಕಲಿಯಬಹುದು ಮತ್ತು ತಮ್ಮ ಕಲೆ ಅಥವಾ ಜ್ಞಾನವನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಬಹುದು. ಹಿರಿಯರ ಸಹಾಯವಾಣಿ 14567. ಈಗ ಈ ಸೌಲಭ್ಯವು ಸೂಪರ್ ಹೀರೋಗಿಂತ ಕಡಿಮೆ ಇಲ್ಲ. ಇದು ವಿಶೇಷ ಸಹಾಯವಾಣಿ ಆಗಿದ್ದು ಇದರಿಂದ ಹಿರಿಯ ನಾಗರಿಕರು ಯಾವುದೇ ರೀತಿಯ ಸಮಸ್ಯೆಗೆ ಕಾನೂನು ಮತ್ತು ಭಾವನಾತ್ಮಕ ಬೆಂಬಲವನ್ನು ಪಡೆಯುತ್ತಾರೆ. ಅವರು ತಮ್ಮ ಕುಟುಂಬದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸಿದರೆ ಅವರಿಗೆ ಪರಿಹಾರಗಳನ್ನು ಒದಗಿಸಲಾಗುತ್ತದೆ. ಅವರು ವಂಚನೆ ಅಥವಾ ಯಾವುದೇ ಇತರ ತೊಂದರೆಯನ್ನು ಎದುರಿಸಿದರೆ ಅವರಿಗೆ ಕಾನೂನು ನೆರವು ಸಿಗುತ್ತದೆ. ಈ ಸಹಾಯವಾಣಿ 24/7 ಅಂದರೆ 24/7 ಲಭ್ಯವಿದೆ. ವೃದ್ಧರು ಎಂದಿಗೂ ಒಂಟಿತನ ಅನುಭವಿಸದಂತೆ ನೋಡಿಕೊಳ್ಳುತ್ತದೆ. ಲಕ್ಷ್ಮಿ
1: ಅಜ್ಜ, ಇದು ಅದ್ಭುತ ಯೋಜನೆ. ಇದು ನಮ್ಮ ಹಿರಿಯ ನಾಗರಿಕರಿಗೆ ಉತ್ತಮ ಜೀವನವನ್ನ ನೀಡುವುದರ ಜೊತೆಗೆ ಅವರನ್ನ ಮಾನಸಿಕವಾಗಿ ಆರೋಗ್ಯವಾಗಿರಿಸುತ್ತೆ. ನಮಗೂ ವಯಸ್ಸಾದಾಗ ನಮಗೂ ಅಂತಹ ಯೋಜನೆ ಏನಾದರೂ ಇರುತ್ತಾ?
2: ಖಂಡಿತ. ನೀವು ಬೆಳೆಯುವ ಹೊತ್ತಿಗೆ ಇನ್ನೂ ಉತ್ತಮ ಯೋಜನೆಗಳನ್ನು ಪರಿಚಯಿಸಬಹುದು. ಆದರೆ ಇದೀಗ ನಾವು ನಮ್ಮ ಹಿರಿಯರನ್ನು ನೋಡಿಕೊಳ್ಳಬೇಕು ಮತ್ತು ಸಾಧ್ಯವಾದಷ್ಟು ಜನರಿಗೆ ಈ ಯೋಜನೆ ಬಗ್ಗೆ ಜಾಗೃತಿ ಮೂಡಿಸಬೇಕು.
1: ಹೌದು ಅಜ್ಜ, ನಾನು ನನ್ನ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ಹೇಳ್ತೀನಿ. ಇದರಿಂದ ಅವರು ಸಹ ತಮ್ಮ ಅಜ್ಜ ಅಜ್ಜಿಯರನ್ನ ನೋಡ್ಕೊಳ್ಬಹುದು.
2: ಚೆನ್ನಾಗಿದೆ, ಇದು ಮೌಲ್ಯಗಳ ನಿಜವಾದ ಸಾರ. ಈಗ ಬನ್ನಿ, ಮೊದಲು ಉಪಹಾರ ಸೇವಿಸೋಣ, ನಂತರ ನಾನು ನಿಮಗೆ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳನ್ನು ಹೇಳುತ್ತೇನೆ.

0: ನಿಜ. ಇಂದು ನನ್ನ ಮನಸ್ಸಿಗೆ ಎರಡು ಕಥೆಗಳಿವೆ, ಅವು ನಮ್ಮ ಕೇಳುಗರ ಜೀವನಕ್ಕೆ ಆಳವಾಗಿ ಸಂಪರ್ಕವನ್ನ ಹೊಂದಿವೆ ಅಂತ ನಾನು ಭಾವಿಸ್ತೀನಿ. ಇವು ವಿಭಿನ್ನ ಸವಾಲುಗಳೊಂದಿಗೆ ಹೋರಾಡುತ್ತಿದ್ದಂತಹ ವೃದ್ಧರ ಕಥೆಗಳು. ಆದರೆ IPSRC ಯೋಜನೆಯು ಅವರ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡಿತು. ನಾನೀಗ ಅದನ್ನು ಅವರಿಗೆ ಹೇಳ?
1: ಖಂಡಿತ, ನಾನು ಅವುಗಳನ್ನು ಕೇಳಲು ತುಂಬಾ ಉತ್ಸುಕನಾಗಿದ್ದೇನೆ. ಹೇಳು, ಮೊದಲನೇ ಕತೆ ಏನು?
0: ಮೊದಲ ಕತೆ ಸುನೀತಾ ದೇವಿ ಬಗ್ಗೆ. ಅವರು 68 ವರ್ಷ ವಯಸ್ಸಿನವರು ಮತ್ತು ದೆಹಲಿಯಲ್ಲಿ ವಾಸ.

0: ವಾಗಿದ್ದಾರೆ. ಅವರು ಸಂಪೂರ್ಣವಾಗಿ ಒಂಟಿಯಾಗಿರಬೇಕಾಗಿದ್ದಂತಹ ಸಮಯ ಅವರ ಜೀವನದಲ್ಲಿ ಬಂತು. ಅವರ ಪತಿ ನಿಧನರಾದರು ಮತ್ತು ಅವರ ಮಕ್ಕಳು ತಮ್ಮದೇ ಆದಂತಹ ಜೀವನದಲ್ಲಿ ನಿರತರಾಗಿದ್ರು. ಕೆಲವರು ತಮ್ಮ ಕೆಲಸಗಳಲ್ಲಿ ಸಿಲುಕಿಕೊಂಡ್ರು, ಇತರರು ತಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ನಿರತರಾಗಿದ್ದರು. ಪರಿಣಾಮವಾಗಿ ಸುನಿತಾ ತನ್ನ ಇಡೀ ದಿನವನ್ನ ಮನೆಯಲ್ಲಿ ಒಂಟಿಯಾಗಿ ಕಳೆದರು. ನಾಲ್ಕು ಗೋಡೆಗಳ ಒಳಗೆ ಸಮಯ ಕಳೆಯೋದು ಅವರಿಗೆ ತುಂಬಾ ಕಷ್ಟವಾಯಿತು. ಮಾತನಾಡಲು ಯಾರೂ ಇರಲಿಲ್ಲ, ನಗು ಇರಲಿಲ್ಲ, ತನ್ನ ಆಲೋಚನೆಗಳನ್ನ ಹಂಚಿಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ಕ್ರಮೇಣ ಅವಳು ಖಿನ್ನತೆಗೆ ಒಳಗಾಗಲು ಪ್ರಾರಂಭ ಮಾಡಿದ್ಲು. ಒಂದು ಕಾಲದಲ್ಲಿ ಉತ್ಸಾಹ ಭರಿತ ಮತ್ತು ಹರ್ಷ ಚಿತ್ತದಿಂದ ಕೂಡಿದ್ದಂತಹ ಅವರು ಈಗ ಮೌನವಾಗಿದ್ರು. ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನ ಕಂಡುಕೊಳ್ಳುತ್ತಿದ್ದಂತಹ ಅವರು ಈಗ ಯಾವುದೇ ಒಂದು ವಿಷಯ ಅವರನ್ನ ಸಂತೋಷ ಪಡಿಸುವಂತೆ ಕಾಣಲಿಲ್ಲ. ಟಿವಿ ನೋಡುವುದು ಸಹ ಬೇಸರವನ್ನುಂಟು ಮಾಡಿತು ಮತ್ತು ಅವರು ತನ್ನ ಮೊಬೈಲ್ ಫೋನ್ ಬಳಸುವಲ್ಲಿ ಆಸಕ್ತಿಯನ್ನ ಕಳೆದುಕೊಂಡ್ರು. ತುಂಬಾ ಒಂಟಿತನವನ್ನ ಅನುಭವಿಸಿದ್ರು ಮತ್ತು ಈ ಒಂಟಿತನವು ಅವರನ್ನ ಒಳಗಿನಿಂದ ತಿನ್ನೋದಕ್ಕೆ ಶುರು ಮಾಡ್ತು. ಆದ್ರೆ ಒಂದು ದಿನ ಅವರ ನೆರೆಹೊರೆಯವರು IPSRC ಯೋಜನೆಯಡಿಯಲ್ಲಿ ಸ್ಥಾಪಿಸಲಾದಂತಹ ಹಿರಿಯ ನಾಗರಿಕರ ಡೇ ಕೇರ್ ಸೆಂಟರ್ನ ಬಗ್ಗೆ ಹೇಳಿದ್ರು. ಈಗ ತನ್ನ ವಯಸ್ಸಿನ ಜನರು ಒಟ್ಟುಗೂಡಬಹುದಾದ ಮತ್ತು ಅವಳು ಇನ್ನು ಮುಂದೆ ಒಂಟಿತನವನ್ನು ಅನುಭವಿಸಬೇಕಾಗಿಲ್ಲದ ಕೇಂದ್ರವಿದೆ ಎಂದು ಕೇಳಿದಾಗ ವಯಸ್ಸಾದ ಮಹಿಳೆಗೆ ಎಷ್ಟು ಆಶ್ಚರ್ಯಕರ ಮತ್ತು ಎಷ್ಟು ನಂಬಲಾಗದಂತಾಯಿತು ಅಂತ ಊಹೆ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲಿಗೆ ಅವಳು ಅದನ್ನ ನಂಬಲು ಸಾಧ್ಯವಾಗಲಿಲ್ಲ. ವಯಸ್ಸಾದವರನ್ನ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುವಂತಹ ಕೇಂದ್ರ ಅಸ್ತಿತ್ವದಲ್ಲಿದೆಯೇ, ಇದು ಒಂದು ರೀತಿಯ ಕನಸೇ ಅಂತ ಅವಳು ಯೋಚನೆ ಮಾಡತೊಡಗಿದಳು. ಆದ್ರೆ ಅವರ ನೆರೆಹೊರೆಯವರು, ಓ ಸುನಿತಾ, ಒಮ್ಮೆ ಬಂದು ನೋಡಿ, ನಿಮಗೆ ಇಷ್ಟವಿಲ್ಲದಿದ್ದರೆ ನೀವು ಯಾವಾಗ್ಲೂ ಹಿಂತಿರುಗಬಹುದು ಅಂತ ಹೇಳಿದ್ರು.
1: ಹಾಗಾದ್ರೆ ಮುಂದೆ ಏನಾಯ್ತು? ಅವಳು ಹೋಗಲು ನಿರ್ಧರಿಸಿದ್ಲ?
0: ಹೌದು ಅಜ್ಜ, ಅವಳು ತನ್ನೆಲ್ಲ ಧೈರ್ಯವನ್ನ ಒಟ್ಟುಗೂಡಿಸಿ ಕೇಂದ್ರಕ್ಕೆ ಹೋದ್ಲು ಮತ್ತು ಅವಳು ಒಳಗೆ ಕಾಲಿಟ್ಟ ಕ್ಷಣ ಅವಳ ಪ್ರಪಂಚವು ಸಂಪೂರ್ಣವಾಗಿ ಬದಲಾಯಿತು. ಅವಳ ಸುತ್ತಲೂ ಅವಳ ವಯಸ್ಸಿನ ಜನರು ಇದ್ದರು. ಕೆಲವರು ಹರಟೆ ಹೊಡೆಯುತ್ತಾ ನಗುತ್ತಿದ್ದರು, ಇತರರು ಲೂಡೋ ಆಡ್ತಾ ಇದ್ರು, ಕೆಲವರು ಕೇರಂ ಆಡುತ್ತಾ ನಗ್ತಾ ಇದ್ರು, ಇತರರು ಯೋಗ ತರಗತಿಯಲ್ಲಿ ಶಾಂತಿಯುತವಾಗಿ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ತಾ ಇದ್ರು, ಸಂಗೀತ ತರಗತಿಯಿಂದ ಹಾರ್ಮೋನಿಯಂನ ಸುಮಧುರ ರಾಗಗಳು ಪ್ರತಿಧ್ವನಿಸ್ತಾ ಇದ್ವು ಮತ್ತು ಚಹಾ ಕಪ್ಗಳ ಮೇಲೆ ಹಳೆಯ ಚಲನಚಿತ್ರ ಹಾಡುಗಳನ್ನು ಹಾಡಲಾಗ್ತಾ ಇತ್ತು. ಇದನ್ನೆಲ್ಲ ನೋಡಿದಂತಹ ಸುನಿತಾ ಅವರ ಕಣ್ಗಳು ಆನಂದದ ಕಣ್ಣೀರಿನಿಂದ ತುಂಬೋದ್ವು. ಅವಳು ಪ್ರತಿದಿನ ಅಲ್ಲಿಗೆ ಹೋಗೋದಕ್ಕೆ ಪ್ರಾರಂಭಿಸಲು. ನಿಧಾನವಾಗಿ ಅವಳು ಸ್ನೇಹಿತರನ್ನ ಮಾಡಿಕೊಂಡ್ಲು ಮತ್ತು ಆ ಸ್ನೇಹಿತರು ಅವಳ ಕುಟುಂಬವಾದ್ರು. ಈಗ ಅವಳು ತನ್ನ ದಿನಗಳನ್ನ ಎದುರು ನೋಡುತ್ತಿದ್ಲು, ಏಕೆಂದರೆ ಕೇಂದ್ರದಲ್ಲಿ ಪ್ರತಿದಿನವೂ ಹೊಸ ಸಂತೋಷವನ್ನ ತಂದಿತ್ತು. ಅವಳು ಮತ್ತೆ ನಗಲು ಒಂದು ಕಾರಣವನ್ನ ಕಂಡುಕೊಂಡಿದ್ದಳು ಮತ್ತು ಮುಖ್ಯವಾಗಿ ಅವಳು ಇನ್ನು ಮುಂದೆ ಒಬ್ಬಂಟಿಯಾಗಿರಲಿಲ್ಲ.
1: ಲಕ್ಷ್ಮಿ, ಅದು ನಿಜವಾಗಿಯೂ ಹೃದಯ ಸ್ಪರ್ಶಿ ಕತೆ. ಈ IPSRC ಯೋಜನೆ ನಮಗೆ ನಮ್ಮ ಹಿರಿಯರಿಗೆ ಒಂದು ಆಶೀರ್ವಾದಗಿಂತ ಕಡಿಮೆ ಅಲ್ಲ. ಈಗ ಹೇಳು ಎರಡನೇ ಕತೆ.
0: ಎರಡನೇ ಕತೆ ರಾಜೇಶ್ವರ್ ಬಾಬು ಬಗ್ಗೆ. ನೋಡಿ ಅಜ್ಜ, ವೃದ್ಧರ ಸಮಸ್ಯೆಗಳು ಕೇವಲ ಒಂಟಿತನಕ್ಕೆ ಸೀಮಿತವಾಗಿರೋದಿಲ್ಲ. ಹಲವು ಬಾರಿ ಅವರ ಆರ್ಥಿಕ ತೊಂದರೆಗಳನ್ನು ಸಹ ಎದುರಿಸ್ತಾ ಇರ್ತಾರೆ ಮತ್ತು ಅವರಿಗೆ ಸರಿಯಾದ ಸಮಯದಲ್ಲಿ ಸಹಾಯ ಸಿಗ್ತಾ ಇರೋದಿಲ್ಲ. ರಾಜೇಶ್ ಬಾಬು 75 ವರ್ಷದ ನಿವೃತ್ತ ಸರ್ಕಾರಿ ಉದ್ಯೋಗಿ. ಅವರು ತಮ್ಮ ಜೀವನದುದ್ದಕ್ಕೂ ಕಷ್ಟಪಟ್ಟು ಕೆಲಸ ಮಾಡಿದ್ರು ಮತ್ತು ಈಗ ಅವರ ಪಿಂಚಣಿಯಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಸಮಸ್ಯೆ ಏನಂದ್ರೆ, ಅವರ ಪಿಂಚಣಿ ಅವರಿಗೆ ಸಮಯಕ್ಕೆ ಸರಿಯಾಗಿ ತಲುಪ್ತಾ ಇರಲಿಲ್ಲ.
1: ಓ, ಅದು ಗಂಭೀರ ಸಮಸ್ಯೆ. ಆಗ ಅವರು ಏನ್ ಮಾಡಿದ್ರು?
0: ವಯಸ್ಸಾದಾಗ ಪ್ರತಿ ಸಣ್ಣ ವಿಷಯಕ್ಕೂ ಕಚೇರಿಗಳಲ್ಲಿ ಓಡಾಡುವುದು ತುಂಬಾ ಕಷ್ಟವಾಗುತ್ತೆ. ರಾಜೇಶ್ವರ್ ಬಾಬು ಪ್ರತಿ ತಿಂಗಳು ಬ್ಯಾಂಕಿಗೆ ಭೇಟಿ ನೀಡಬೇಕಾಗಿತ್ತು. ಆದ್ರೆ ಹಲವು ಬಾರಿ ಬ್ಯಾಂಕ್ ನೌಕರರು ಅವರಿಗೆ ಸ್ಪಷ್ಟ ಉತ್ತರಗಳನ್ನ ನೀಡ್ತಾ ಇರಲಿಲ್ಲ. ಕೆಲವೊಮ್ಮೆ ಅವರು ವ್ಯವಸ್ಥೆಯಲ್ಲಿ ಸಮಸ್ಯೆ ಇದೆ, ಕೆಲವು ದಿನಗಳ ನಂತರ ಬನ್ನಿ ಅಂತ ಹೇಳ್ತಾ ಇದ್ರು. ಬಡ ರಾಜೇಶ್ವರ್ ಬಾಬು ಸಂಪೂರ್ಣವಾಗಿ ನಿರಾಶೆಗೊಂಡಿದ್ರು. ಅವರ ಜೀವನೋಪಾಯವು ಈ ಪಿಂಚಣಿಯನ್ನ ಅವಲಂಬಿಸಿತ್ತು ಮತ್ತು ಹಣ ಸಮಯಕ್ಕೆ ಸರಿಯಾಗಿ ಬರದಿದ್ದಾಗ ಅವರ ಖರ್ಚುಗಳನ್ನು ನಿರ್ವಹಿಸುವುದು ಅವರಿಗೆ ತುಂಬಾ ಕಷ್ಟವಾಗಿತ್ತು. ನಂತರ ಯಾರೋ ಒಬ್ರು IPSRC ಸಹಾಯವಾಣಿ 1456 ಬಗ್ಗೆ ಅವರಿಗೆ ತಿಳಿಸಿದ್ರು. ಅವರು ತಕ್ಷಣ ಅಲ್ಲಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ವಿವರಿಸಿದ್ರು. ಸಹಾಯವಾಣಿ ಸಿಬ್ಬಂದಿ ಅವರಿಗೆ ಸರಿಯಾದ ಮಾಹಿತಿಯನ್ನ ಒದಗಿಸಿದ್ದಲ್ಲದೆ ಸರ್ಕಾರಿ ಇಲಾಖೆಯಲ್ಲಿ ತಮ್ಮ ದೂರನ್ನ ದಾಖಲಿಸಿದರು. ಇನ್ನು ಮುಂದೆ ಅವರು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ, ಅವರ ಪಿಂಚಣಿಯನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತದೆ ಎಂದು ಅವರು ರಾಜೇಶ್ ಬಾಬು ಅವರಿಗೆ ತಿಳಿಸಿದರು. ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆ ಬಗೆಹರಿಯಿತು. ಈಗ ಅವರು ಪ್ರತಿ ತಿಂಗಳು ಸಮಯಕ್ಕೆ ಸರಿಯಾಗಿ ಪಿಂಚಣಿಯನ್ನ ಪಡಿತಾರೆ ಮತ್ತು IPSRC ಯೋಜನೆಗೆ ಹೃತ್ಪೂರ್ವಕವಾಗಿ

0: ಧನ್ಯವಾದಗಳನ್ನ ಹೇಳ್ತಾರೆ.
1: ಇದು ನಿಜಕ್ಕೂ ಒಳ್ಳೆಯ ವಿಷಯ ಲಕ್ಷ್ಮಿ. IPSRC ಕೇವಲ ಒಂದು ಯೋಜನೆ ಅಲ್ಲ, ಇದು ನಮ್ಮ ವೃದ್ಧರಿಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಅದು ಒಂಟಿತನ, ಆರ್ಥಿಕ ತೊಂದರೆಗಳು ಅಥವಾ ಯಾವುದೇ ಇತರ ಸಮಸ್ಯೆಗಳಾಗಿರಬಹುದು, ಈ ಯೋಜನೆಯು ಅವರಿಗೆ ಪ್ರತಿಯೊಂದು ಹಂತದಲ್ಲಿಯೂ ಸಹಾಯ ಮಾಡುತ್ತದೆ.
0: ಖಂಡಿತ ಅಜ್ಜ, ಮತ್ತು ಅದಕ್ಕಾಗಿಯೇ ನಾವು ನಮ್ಮ ಎಲ್ಲಾ ಹಿರಿಯ ನಾಗರಿಕರಿಗೆ ಈ ಯೋಜನೆಯ ಬಗ್ಗೆ ತಿಳಿಸಬೇಕು. ಇದರಿಂದ ಅವರು ಸಹ ಇದರ ಪ್ರಯೋಜನ ಪಡೆಯಬಹುದು ಮತ್ತು ಸಂತೋಷದ ಜೀವನವನ್ನ ನಡೆಸಬಹುದು. IPSRC ಗುರಿ ಸಮಸ್ಯೆಗಳನ್ನ ಪರಿಹರಿಸುವುದು ಮಾತ್ರವಲ್ಲ, ನಮ್ಮ ಹಿರಿಯ ನಾಗರಿಕರಿಗೆ ಗೌರವಯುತ ಮತ್ತು ಸಂತೋಷದಾಯಕ ಜೀವನವನ್ನ ಒದಗಿಸುವುದು. ಆದ್ದರಿಂದ ನಮ್ಮ ಸುತ್ತಮುತ್ತಲಿನ ವೃದ್ಧರಿಗೆ ಈ ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಮತ್ತು ಅವರ ಜೀವನದಲ್ಲಿ ಸಂತೋಷವನ್ನು ತರುವ ಮೂಲಕ ಈ ಉದಾತ್ತ ಕಾರ್ಯಕ್ಕೆ ಕೊಡುಗೆ ನೀಡೋಣ.
1: ಚೆನ್ನಾಗಿ ಹೇಳಿದ್ಯಾ ಲಕ್ಷ್ಮಿ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ, ನಿಮ್ಮ ನೆರೆಹೊರೆಯಲ್ಲಿ ಅಥವಾ ನಿಮ್ಮ ಪರಿಚಯಸ್ಥರಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಎದುರಿಸುತ್ತಿರುವ ಹಿರಿಯ ವ್ಯಕ್ತಿ ಇದ್ದರೆ ಅವರಿಗೆ IPSRC ಸಹಾಯವಾಣಿ ಸಂಖ್ಯೆ 1-4567 ಬಗ್ಗೆ ಹೇಳಲು ಮರೆಯದಿರಿ. ಮತ್ತು ಅವರ ಒಂಟಿತನದಿಂದ ಹೋರಾಡುತ್ತಿದ್ದರೆ IPSRC ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಕ್ಕೆ ಭೇಟಿ ನೀಡಲು ಅವರನ್ನು ಪ್ರೋತ್ಸಾಹಿಸಿ. ಅಲ್ಲಿ ಅವರು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಮತ್ತು ಜೀವನವನ್ನು ನಿಜವಾಗಿಯೂ ಆನಂದಿಸಬಹುದು.

ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1 ರಿಂದ 10ನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ ಉಪಹಾರ ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.

ಕೆ ಎಲ್ ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100 ಹೆಚ್ಚು ವರ್ಷ

ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ. ವಿಶ್ವದಾದ್ಯಂತ 3,000 ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್. ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ. ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ ಎ ಪ್ಲಸ್ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ G5 ಗ್ರೌಂಡ್ ಫ್ಲೋರ್ 9th ಕ್ರಾಸ್ ಭಾಗ್ಯನಗರ್ ಬೆಳಗಾವಿ. ದೂರವಾಣಿ ಸಂಖ್ಯೆ 0831406968, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
1: ಕೇಲಿ ಫಾರ್ಮಸಿ ಕಾಲೇಜ್ ಬೆಳಗಾವ್ ಶೈಕ್ಷಣಿಕ ವರ್ಷ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಏರ್ಪೋರ್ಟ್ ರೋಡ್ ಬಸವನಕುರ್ಚಿ ಬೆಳಗಾವ್ ಯೇಥೆ ಅತ್ಯಾಧುನಿಕ ಸುವಿಧಾನಿ ಸುಸಜ್ಜ ನವ್ಯಾ ಕ್ಯಾಂಪಸ್ ಮಧ್ಯೆ ಮಹಾವಿದ್ಯಾಲಯ ಸ್ಥಳಾಂತರಿತ ಝಾಲಿ ಆಹೆ. ಉಪಲಬ್ಧ ಅಭ್ಯಾಸಕ್ರಮ ಅಸಾ ಆಹೆ B.Pharm, Pharm.D, M.Pharm, PhD. ಫಾರ್ಮಸಿ ಕ್ಷೇತ್ರದ ಉಚ್ಚ ಶಿಕ್ಷಣ ಘೇಣ್ಯಾಸಾಠಿ ಸುವರ್ಣ ಸಂಧಿ. ಮಹಾವಿದ್ಯಾಲಯಾಚಿ ಪ್ರಮುಖ ವೈಶಿಷ್ಟ್ಯ 100+ ವರ್ಷಾಚಿ ಶೈಕ್ಷಣಿಕ ಪರಂಪರಾ ಆಣಿ ಅನುಭವ, ಜಗಭರತಿಲ್ 3,000+ ಮಾಜಿ ವಿದ್ಯಾರ್ಥ್ಯಾಂಚೆ ಭಕ್ಕಂ ನೆಟ್ವರ್ಕ್. ಬೆಳಗಾವ್ ವಿಮಾನದ ರಸ್ತ್ಯಾವರಿಲ್ ಸುಸಜ್ಜ ಆಣಿ ಅತ್ಯಾಧುನಿಕ ನವಾ ಕ್ಯಾಂಪಸ್, ಪರಿಣಾಮಾಧಾರಿತ ಶಿಕ್ಷಣ ಪದ್ಧತಿ, ಪ್ರಗತ ಡಿಜಿಟಲ್ ಲರ್ನಿಂಗ್ ಇಕೋಸಿಸ್ಟಮ್, ಜಾಗತಿಕ ದರ್ಜೆಯ ಗ್ರಂಥಾಲಯ ಆಣಿ ಮಾಹಿತಿ ಕೇಂದ್ರ, ಆಧುನಿಕ ಪ್ರಯೋಗಶಾಲಾ ವ ಪ್ರಾತ್ಯಕ್ಷಿಕ ಪ್ರಶಿಕ್ಷಣ ಸುವಿಧಾ, ಆಧುನಿಕ ವಸತಿಗೃಹ ಆಣಿ ಕ್ರೀಡಾ ಸುವಿಧಾ ಸುತ್ತಾ, NAC A+ ಗ್ರೇಡ್ ಆಣಿ NIRF ಕ್ರಮವಾರಿ ಪ್ರಾಪ್ತ ಪ್ರತಿಷ್ಠಿತ ಸಂಸ್ಥೆ, ಗುಣವತ್ತಾಪೂರ್ಣ ಶಿಕ್ಷಣ ಆಣಿ ಉತ್ತಮ ರೋಜಗಾರ ಸಂಧಿನ ಪ್ರಾಧಾನ್ಯ. ಅಧಿಕ ಮಾಹಿತಿ ಸಂಪರ್ಕ ಕರಾ 0812471399 ಆಣಿ 9740639702. ವೆಬ್ಸೈಟ್ ಆಹೆ

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: वसीची संधी मिळवा.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
0: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರಿ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ ಬಂಗಾರದ ಮನುಷ್ಯ ಚಿತ್ರದಿಂದ ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯವಿರುವಂತಹ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್ ಅವರು. ಡಾಕ್ಟರ್ ರಾಜ್ಕುಮಾರ್ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ನಗು ನಗುತ್ತಾ ನಲಿ ನಲಿ, ಬಿಬಿ ಶ್ರೀನಿವಾಸ್ ಅವರ ಕಂಠಸಿರಿಯಲ್ಲಿ.

ಇಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನ 1963 ಬಿ.ಆರ್. ಪಂತಲು ಅವರ ನಿರ್ಮಾಣದಲ್ಲಿ ತೆರೆಕಂಡಂತಹ ಸಾಕು ಮಗಳು ಚಿತ್ರದಿಂದ ಒಂದೇ ಒಂದು ಹೊಸ ಹಾಡು. ಈ ಹಾಡಿಗೆ ಕೆಂಗಲ್ ಪ್ರಭಾಕರ್ ಶಾಸ್ತ್ರಿಯವರು ಸಾಹಿತ್ಯವನ್ನು ನೀಡಿದ್ದಾರೆ. ಸಂಗೀತವನ್ನು ಟಿ.ಜಿ. ಲಿಂಗಪ್ಪನವರು, ಡಾಕ್ಟರ್ ಪಿ.ಬಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಿಯವರ ಧ್ವನಿಯಲ್ಲಿ ಒಂದೇ ಒಂದು ಹೊಸ ಹಾಡು.

ಕೊನೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಕೇಳಿ ಮತ್ತೊಂದು ಗೀತೆಯನ್ನ. ಹಣ್ಣೆಲೆ ಚಿಗುರಿದಾಗ ಚಿತ್ರದಿಂದ ಎಂ ಆರ್ ವಿಠಲ್ ಅವರ ನಿರ್ದೇಶನವಿರುವ, ಎಂ ರಂಗರಾವ್ ಅವರ ಸಂಗೀತವಿರುವ ಹೂವು ಚಲುವೆಲ್ಲ ನಂದೆಂದಿತು.

0: Delhi Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: 90.4 FM KLE Venudhvani Mellusire Savigana ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ. ಗೆಜ್ಜೆ ಪೂಜೆ ಚಿತ್ರದಿಂದ ಪುಟ್ಟಣ್ಣ ಕಣಗಾಲವರ ನಿರ್ದೇಶನವಿರುವ, ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶಿಸಿರುವ, ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಎಸ್ ಜಾನಕಿಯವರ ಧ್ವನಿಯಲ್ಲಿ

90.4 FM ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಆರ್.ಎನ್. ಜಯಗೋಪಾಲ್ ಅವರ ಸಾಹಿತ್ಯವಿರುವ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯ, ಪಿ.ಬಿ. ಶ್ರೀನಿವಾಸ್ ಮತ್ತು ಪಿ. ಸುಶೀಲಾ ಅವರ ಕಂಠಸಿರಿಯಲ್ಲಿ, ಕಸ್ತೂರಿ ನಿವಾಸ ಚಿತ್ರದ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ.

ಕಾರ್ಯಕ್ರಮದಲ್ಲಿ ಈಗ ಕೇಳಿ ಮುಂದಿನ ಗೀತೆಯನ್ನ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಬಲೆ ಹುಚ್ಚ ಚಿತ್ರದ ಬಳ್ಳಿಗೆ ಹೂವು ಚಂದ ಹೂವಿಗೆ ತುಂಬಿ ಚಂದ.

0: ಕೇಳಿ ಮತ್ತೊಂದು ಗೀತೆಯನ್ನ, ಬಂಗಾರದ ಮನುಷ್ಯ ಚಿತ್ರದಿಂದ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ಪಿ ಸುಶೀಲಾ ಅವರ ಧ್ವನಿಯಲ್ಲಿ.
1: ಬಾಳ ಬಂಗಾರ ನೀನು,

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.